ನಮಸ್ಕಾರ ಶ್ರೋತೃಗಳೇ, ನೀವು ಟೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 10ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 1ನೇ ತಾರೀಕು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:45. ಈ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗಿರ್ತೀನಿ, ನಿಮ್ಮ ಗೆಳತಿ HS ಚಂದ್ರಮ್ಮ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಹಾಗೂ 6:50 ಮಧ್ಯಾಹ್ನ 1:20 ಹಾಗೂ ಸಂಜೆ 6:15 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಜೆಕ್ಟರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್, ಫಿಟ್ಸ್ ಹಾಗೂ ಸ್ಟ್ರೋಕ್ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾ ವತ್ಸಲಾ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. 9:00 ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಹೃದಯದ ಆರೋಗ್ಯ. ಭಾಗವಹಿಸುತ್ತಾರೆ ಡಾ ಎಂ ಮಂಜುನಾಥ್, ಹೃದಯ ತಜ್ಞರು, ಜನಪ್ರಿಯ ಆಸ್ಪತ್ರೆ ಹಾಸನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಿದ್ದಾಗ. 10:30 ಒಂದೇ ಬಳ್ಳಿಯ ಹೂಗಳು. 11:00 ಫುಲ್ವಾರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಇದರಲ್ಲಿ ಜನರಕ್ಷಕರಿಗೊಂದು ನಮನ, ವೈದ್ಯರ ದಿನಾಚರಣೆ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿಯವರೊಂದಿಗೆ ಮಾತುಕತೆ.

ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4 ಗಂಟೆಗೆ ಆಜ್ ಕಿ ಮೆಹಮಾನ್.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮಿ, ಪ್ರಸ್ತುತಿ ಸುಜಾತ ಎಫ್ ತಳವಾರ್, ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳು, ನೇರ ಫೋನ್ ಇನ್ ಕಾರ್ಯಕ್ರಮ. 6:30 ರಸವಾರ್ತೆ. 6:50 ಕೃಷಿ ರಂಗ, ಇದರಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಸುರುಗಿ. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ. 10:00 ಮಧುರಗಾನ. 10:30 ಗೀತ್ ಗಾತಾಚಲ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಂಜುಳಾ ಸುಬ್ಬರಾಯರ ಭಕ್ತಿ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣರು.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.
1: ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವಿಜಯನಾರಸಿಂಹರ ಭಕ್ತಿ ರಚನೆ, ಮೂಡಿಬರುವ ಧ್ವನಿ ಬಿಕೆ ಸುಮಿತ್ರಾ ಅವರದು.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆರು ಗಂಟೆ 30 ನಿಮಿಷಗಳ ಸಮಯ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಬೆಂಡಿಗ ನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ

0: ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೆ ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಭಾವಗೀತೆ, ಹಾಡಿದ್ದಾರೆ ಶ್ರೀನಿವಾಸ ಉಡುಪ.

ಆತ್ಮೀಯ ಕೇಳುಗರೇ, ಇಂದು ಬೆಳಿಗ್ಗೆ 8:30 ರೇಡಿಯೋ ಡಾಕ್ಟರ್ ಫಿಟ್ಸ್ ಹಾಗೂ ಸ್ಟ್ರೋಕ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವತ್ಸಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಂದು ಬೆಳಗ್ಗೆ 9:00 ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಹೃದಯದ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಮಂಜುನಾಥ್, ಹೃದಯ ತಜ್ಞರು, ಜನಪ್ರಿಯ ಆಸ್ಪತ್ರೆ ಹಾಸನ. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ, ಏನು ಮುಂದೆ ಕೇಳೋಣ. ನಯನಾ ಮತ್ತು ತಾರಾ ಅವರು ಹಾಡಿರುವ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಮತ್ತೊಂದು ಭಾವಗೀತೆ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಇವತ್ತು ನಾವು ಹೇಗೆ ಬೆಳೆಯನ್ನ ಬೆಳೆಯಬೇಕು, ಯಾವ ಬಿತ್ತನೆ ಬೀಜವನ್ನು ಬಳಸಬೇಕು, ಎಂತಹ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಹೇಗೆಲ್ಲ ಕೊಯ್ಲು ಮತ್ತು ಸಂಸ್ಕರಣೆಯನ್ನು

0: ಮಾಡಬೇಕು ಎನ್ನುವ ವಿಷಯವನ್ನು ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವೆ. ಈ ಎಲ್ಲ ಸಂಶೋಧನಾ ಸಾರವನ್ನು ನಾವು ಬಳಕೆಯನ್ನು ಮಾಡಿ ಉತ್ತಮ ಬೆಳೆಗಳನ್ನು ಬೆಳೆದುಕೊಳ್ತಾ ಇದ್ದೇವೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪೂರೈಸಿ ನಾವು ಒಳ್ಳೆಯ ಬೆಳೆಯನ್ನು ಬೆಳೆಯಬಹುದು. ಆದರೆ ಈ ನಡುವೆ ವಾತಾವರಣ ವ್ಯತಿರಿಕ್ತವಾದರೆ ನಾವು ಉತ್ತಮ ಫಲಿತಾಂಶವನ್ನು ಕೃಷಿಯಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅತಿಯಾದ ಬಿಸಿಲು, ಮಳೆ, ಚಳಿ ಹಾಗೂ ಗಾಳಿ ಬಂದರೆ ನಾವು ಆಸಕ್ತಿಯಿಂದ ಬೆಳೆದ ಬೆಳೆಯೆಲ್ಲವೂ ಕೂಡ ಅತ್ಯಂತ ಬೇಗ ನಾಶ ಹೊಂದುತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಮಗೆ ಸದ್ಯಕ್ಕೆ ನೆರವಾಗ್ತಾ ಇರತಕ್ಕಂಥದ್ದು ಹಸಿರುಮನೆ ತಂತ್ರಜ್ಞಾನ. ಹಸಿರುಮನೆ ಅಥವಾ ಗ್ರೀನ್ಹೌಸ್ ಅಂತ ಹೇಳಿದರೆ ಮರ ಅಥವಾ ಲೋಹದ ಚೌಕಟ್ಟನ್ನು ಬಳಕೆಯನ್ನು ಮಾಡಿ ಪಾರದರ್ಶಕ ಅಥವಾ ಅರೆಪಾರದರ್ಶಕವಾದ ಹಾಳೆಗಳನ್ನು ಹೊದಿಸಿ ನಿರ್ಮಾಣ ಮಾಡುವಂಥದ್ದನ್ನು ಹಸಿರುಮನೆ ಅಂತ ಕರೆಯಲಾಗುತ್ತೆ. ನಾವು ಬೆಳೆಯುವಂತಹ ಬೆಳೆಗಳ ಬೇಸಾಯಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಕೃತಕವಾಗಿ ಕಲ್ಪಿಸಿ ಉತ್ತಮ ಗುಣಮಟ್ಟದ ಮತ್ತು ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಈ ತಂತ್ರಜ್ಞಾನ ಅನುಕೂಲಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಹಸಿರು ಮನೆಗಳಲ್ಲಿ ಅನೇಕ ಪ್ರಕಾರಗಳಿದ್ದು ಬೇರೆ ಬೇರೆ ವಿಧಾನದ ಹಸಿರು ಮನೆಗಳಲ್ಲಿ ಉಷ್ಣಾಂಶ, ತೇವಾಂಶ, ಗಾಳಿ, ಬೆಳಕು ಇವೇ ಮೊದಲಾದ ನೈಸರ್ಗಿಕ ಅಂಶಗಳನ್ನು ನಿಯಂತ್ರಣವನ್ನು ಮಾಡಬಹುದು. ಹೀಗೆ ಮಾಡುವ ಮೂಲಕ ನಾವು ಬೆಳೆಯುವಂತಹ ಬೆಳೆಗಳ ಇಳುವರಿಯನ್ನು ಸರಿಸುಮಾರು 4-12 ಪಟ್ಟು ಹೆಚ್ಚಿಸಬಹುದು. ವರ್ಷಪೂರ್ತಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರತಕ್ಕಂತಹ ಬೆಳೆಗಳನ್ನು ಬೆಳೆದು ಮಾರಾಟವನ್ನು ಕೂಡ ಮಾಡಬಹುದು. ಉತ್ತಮ ಗುಣಮಟ್ಟದ ರಫ್ತು ಮಾಡಲಿಕ್ಕೆ ಯೋಗ್ಯವಾದಂತಹ ಬೆಳೆಗಳನ್ನು ಈ ತಂತ್ರಜ್ಞಾನವನ್ನು ಬಳಸಿ ಬೆಳೆಯಬಹುದು. ವಿವಿಧ ಕೀಟ ಹಾಗೂ ರೋಗಗಳಿಂದ ನಮ್ಮ ಬೆಳೆಯನ್ನು ರಕ್ಷಿಸಿಕೊಳ್ಳಬಹುದು. ನೀರು ಹಾಗೂ ಕೃಷಿ ಕಾರ್ಮಿಕರ ಅಗತ್ಯವೂ ಕೂಡ ಈ ಹಸಿರು ಮನೆಗಳಲ್ಲಿ ಹೆಚ್ಚಾಗಿ ಅಗತ್ಯ ಬೀಳೋದಿಲ್ಲ. ಇಷ್ಟೆಲ್ಲ ಅನುಕೂಲಗಳು ಇರತಕ್ಕಂತಹ ಹಸಿರು ಮನೆಗಳಲ್ಲಿ ಕೆಲವು ಅನಾನುಕೂಲಗಳು ಕೂಡ ಇದ್ದಾವೆ. ಅವುಗಳೆಂದರೆ ಹಸಿರು ಮನೆ ನಿರ್ಮಾಣಕ್ಕೆ ಅಪಾರವಾದಂತಹ ಬಂಡವಾಳ ಬೇಕಾಗುತ್ತೆ. ಈ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡು ಕೆಲವೇ ಕೆಲವು ಬೆಳೆಗಳನ್ನು ಮಾತ್ರ ಬೆಳೆಯಬಹುದು ಹಾಗೂ ಕೃಷಿಕರಿಗೆ ಈ ತಂತ್ರಜ್ಞಾನವನ್ನು ಕುರಿತು ಅಪಾರವಾದ ಅರಿವು ಕೂಡ ಇರಬೇಕಾಗುತ್ತೆ. ಏನೇ ಆದರೂ ಅನಾನುಕೂಲಕ್ಕಿಂತಲೂ ಅಧಿಕವಾಗಿ ಅನುಕೂಲಗಳು ಇರುವಂತಹ ಈ ತಂತ್ರಜ್ಞಾನವನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ ಕೃಷಿಕರು ಕ್ಷಿಪ್ರವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕೇಳೋಣ ಒಂದು ಭಾವಗೀತೆ. ಎಂಎನ್ ವ್ಯಾಸರಾವ್ ಅವರ ಭಾವಗೀತೆ, ಮೂಡಿಬರುವ ಧ್ವನಿ ಉಪಾಸನಾ ಮೋಹನ್ ಅವರದು.

0: ಇದುವರೆಗೂ ಭಾವಗೀತೆಯನ್ನು ಕೇಳಿದಿರಿ. ಆರು ಗಂಟೆ 55 ನಿಮಿಷಗಳ ಸಮಯ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾ. अथ वार्ताः. प्रधानमंत्री नरेन्द्र मोदी ह्यः ईरानस्य राष्ट्रपतिना डॉक्टर मसूद पेजेश्कियन इत्यनेन सह दूरभाष माध्यमेन संभाषणम् अकरोत्. संभाषणावधौ राष्ट्रपतिना

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈ ಬೆಳಿಗ್ಗೆ 7:15 ಪ್ರಸಾರವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ

0: ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವೋ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000ಕ್ಕೂ ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಕ್ವಶನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್.

0: ಬೆಂಗಳೂರು.
1: ಸಿಡ್ಯಾಟ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಸಿಹಕ್ ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
2: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ACC HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು, ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
3: ಧನ್ಯವಾದಗಳು.
2: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
3: ಸಿಹಕ್ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ HPC.
2: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
3: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cyber security, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
2: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ
3: ಇದ್ದೀರಿ.
2: ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದ ನಮ್ಮ ಶ್ರೋತೃಗಳಿಗೆ?
3: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಿಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ July 20th ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
2: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ July 20th ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
3: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ, ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC/ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC/ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
2: ಕೇಳಿದರೆ ಗಮನಿಸಿ, SC/ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನ ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
3: ಅರ್ಹತೆ ಏನ್ ಇರ್ಬೇಕಂತಂದ್ರೆ BE/BTECH ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟಾಟ್ಸ್ ಅರ್ಹತರು ಇದ್ದಾರೆ. MCA ಪೋಸ್ಟ್ ಗ್ರಾಜುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
2: CHUCK ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
3: ಖಂಡಿತ. CHUCK ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೆಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೆಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
2: CHUCK ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ CHUCK ಅಂತ ಹೇಳ್ತಾ ಇದಾರೆ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಂಬ್ರಿ ಅವರೇ, ACC/HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ?
3: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವ್ದಂದ್ರೆ HPC ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, AI ಇಂಜಿನಿಯರಿಂಗ್, ಕಂಪ್ಯೂಟೇಷನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
2: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬಹುದು ಅಂತ ಅಲ್ಲಿಗೆ ನಿಲ್ಸಿದ್ರೆ ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು. ಶಿಲ್ಪಾ ಬೊಂಬ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
3: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ. ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಸ್ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ CHUCK ಬೈ CDAC.
2: CDAC ನಲ್ಲಿ ನಡೀತಾ ಇರುವಂತಹ CHUCK ಹಾಗೂ HPC ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಶಿಲ್ಪಾ ಬೊಂಬ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ CDAC ಬೆಂಗಳೂರು, ನಿಮ್ಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು. ನಮಸ್ಕಾರ.
0: CHUCK ಮತ್ತು ACC/HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
0: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

0: ಆತ್ಮೀ ಕೇಳಿದ್ರೆ ಇಂದು ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್ ಇದರಲ್ಲಿ ಫಿಟ್ಸ್ ಹಾಗೂ ಸ್ಟ್ರೋಕ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾ ವತ್ಸಲಾ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇಂದು ಬೆಳಗ್ಗೆ 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಿದ್ದಾಗ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
1: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10:00 ಸಂಜೆ 7:30. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರ್ ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ ಇದೇ ಜುಲೈ 3 ಹಾಗೂ 4.

0: ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.

ಆತ್ಮೀಕ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮಿ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: 7:34 ಸಮಯ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಸಮಯ ಸರಿಯಾಗಿ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಕೇಳುವರೇ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8. STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು

0: ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪಜಿಷ್ಕಿಯನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್, ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲಾ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ

0: ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸಲು ನಿರ್ಧರಿಸಿದೆ. ಯುಪಿಟಿಇಟಿ 2026ರ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಟಿಇಟಿ ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಟಿಇಟಿ ಪರೀಕ್ಷೆಯು ಗುರುವಾರದಿಂದ ಜುಲೈ 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೋ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5ರಿಂದ 18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ದತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ FM 102.2 MHz ಗಳಲ್ಲಿ. ಸವಿಗಾನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ನಮ್ಮ ಸಂಸಾರ ಚಿತ್ರದ್ದು. ಗೀತೆನ ಹಾಡಿದ್ದಾರೆ PB ಶ್ರೀನಿವಾಸ್ ಹಾಗೂ SJ ಜಾನಕಿ, MR ರಂಗಾರಪ್ಪ.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಗೀತಪ್ರಿಯ ಅವರ

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಸವಿಗಾನ ಕೇಳ್ತಾ ಇದ್ದೀರಾ? ಈಗ ಕೇಳೋಣ ಕುಲಗೌರವ ಚಿತ್ರದ ಗೀತೆ. ಗೀತೆನ ಹಾಡಿದ್ದಾರೆ ಪೇಸುಶೀಲಾ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮಿ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇದುವರೆಗೂ ಸವಿಗಾನ ಕೇಳಿದಿರಿ. ಎಂಟು ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.
4: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುನೀಶ್ ಶರ್ಮಾ.

0: at New York's New Jersey Stadium this morning to storm into round of 16. Mbappe struck twice to take his World Cup tally to 18 goals, now two clear of Miroslav Klose and only one behind Lionel Messi. Earlier, Norway beat Ivory Coast 2-1 in Texas, USA to advance to the round of 16. Antonio Nusa scored in the 39th minute to give Norway the lead, but Ivory Coast's Amad Diallo equalized in the 74th minute. However, Erling Haaland's 86th-minute goal secured Norway's spot in the round of 16. Norway will now face Brazil in the round of 16 on Sunday night. India's men's cricket team will begin their five-match 2020 international series against hosts England today. The opening match will be played at the Riverside Ground in Chesley Street, starting at 10 p.m. Indian time. And now, for a look at today's newspapers, it's over to Shagun Chopra.
1: Thank you, Sunil. In their first conversation after Iran-US MOU, Iran's President Pezeshkian briefs Prime Minister Modi on developments in West Asia and the way forward, reports the Indian Express. The Hindu quotes a Union Finance Ministry report that reveals that Gulf remittances rose in April despite West Asia crisis. The lead story in Hindustan Times is what the newspaper calls a grim forecast by India Meteorological Department, predicting that July is likely to be drier and hotter than normal across India. The special intensive revision of electoral rolls kicks off in Delhi, Jharkhand, Meghalaya, Maharashtra and Karnataka, reports the Asian Age. Niti Aayog has proposed a sweeping overhaul of India's tourism regulations as part of its latest report, Unlocking Growth in Tourism and Hospitality Sector, reports the Pioneer. In its editorial piece titled Safer Chats, the Tribune argues that WhatsApp's introduction of usernames is a long overdue privacy reform because it lets users communicate without exposing their phone numbers. And finally, work has begun on war footing on India's wrist petroglyph conservation park at Sindhu Ghat in Leh with the relocation of centuries-old rock carvings, writes the Statesman. And with that, it's back to you, Sunil.
0: Thank you, Shagun. And now, before we end the bulletin, the headlines once again. Vikasit Bharat G-Ramji scheme comes into force across the country today, replacing existing MG Narega. Prime Minister Narendra Modi speaks to Iranian President. Stressed need for continued efforts to secure lasting peace in West Asia and safeguarding freedom of navigation and commerce. Japanese Prime Minister Sanae Takaichi to arrive in New Delhi this evening on a three-day visit to India. France beats Sweden 3-0 to enter round of 16 at FIFA World Cup football. And India's men's cricket team to begin their five-match 2020 international series against hosts England today. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ
2: ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ

0: ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
1: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಚಿಕ್ಕ ಚಿಕ್ಕ ವೋಲ್ಟೇಜಸ್ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರುತ್ತೆ
0: ಎಲ್ಲಾ ಕಾಲದಲ್ಲೂ.
1: ಎಲ್ಲ
0: 24 ಗಂಟೆನೂ
1: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಅವರಿಗೆ ಜೀವ ಇದೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರು ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಮೆದಳಿಗೆ ಏಟ್ ಆಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ಬರಿಗೂ ಹುಟ್ಟಕ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬೋದು. ಈ ಕಾರಣಗಳೆಲ್ಲಿಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
0: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಫಿಟ್ಸ್ ಆಗಿ,
1: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೇವೆ. ಓಕೆ, ಸೊ
0: ಇದು ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
1: ಎಲ್ಲಾ ವಯಸ್ಸಲ್ಲೂ ಬರಬಹುದು. ಹುಟ್ಟು ಮಕ್ಕಳದಿಂದ ತುಂಬಾ ವಯಸ್ಸಾದವರು ಅಂದ್ರೆ ತುಂಬಾ ಓಲ್ಡೇಜ್ ತನಕನು ಯಾವ ವಯಸ್ಸಲ್ಲಾದ್ರೂ ಬರಬಹುದು.
0: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ.
1: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನು ದೆವ್ವ ಇದು ಆಗಿರೋದು, ದೇವರಾಗಿರೋದು, ದೇವಸ್ಥಾನ ಕರ್ಕೊಂಡು ಹೋಗೋದು ಈ ತರದ್ದಲ್ಲ, ಮೆದುಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೂ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
0: ಟ್ರೀಟ್ಮೆಂಟ್ ಅಂತೂ ಇದೆ,
1: ಟ್ರೀಟ್ಮೆಂಟ್ ಇದೆ.
0: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ,
1: ಮೆದಳ ಜ್ವರ ಬಂದ್ರೆ? ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರೂ ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದಳು ಜ್ವರ ಬಂದು, ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಇಲ್ಲ ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು, ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದಳಲ್ಲಿ ಅಲರ್ಜಿ ತರ ಕಾರಣಗಳು ಆ ತರ ಏನಾದ್ರೂ ಆಗಿ, ಒಬ್ಬೊಬ್ಬರಿಗೂ ಮೆದಳಿಗೆ ಟಿಬಿ, ಡೆಂಗು, ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರಬಹುದು.
0: ಆದ್ರೆ ಕೈ ನೋವು, ಕಾಲ್ ನೋವು, ನೆಗಡಿ, ಕೆಮ್ಮು, ಜ್ವರ, ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಅಲ್ವಾ? ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಡೌಟ್ ಬರುತ್ತೆ, ಏನೋ ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
1: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
0: ಕನ್ಸಿಡರ್ ಮಾಡ್ತೀರಾ? ಇದಕ್ಕೆ ಚಿಕಿತ್ಸೆ ಇದೆ?
1: ಚಿಕಿತ್ಸೆ ಇದೆ.
0: ಮರಣಾಂತಿಕ ಕಾಯಿಲೆ ಅಲ್ಲ.
1: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಎರ್ಲಿ ಸ್ಟೇಜಸ್ ಅಲ್ಲೇ ನಾವು ಕಂಡುಹಿಡಿದ್ರೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ಗೆ.
0: ಅಂದ್ರೆ ಹೇಗೆ, ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
1: ಅದು ಡಿಪೆಂಡ್ಸ್, ಮೆದಳಲ್ಲಿ ಏನ್ ಕಾಯಿಲೆ ಇದೆ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
0: ಹೇಗೆ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
1: ಅದು ನಾವು MRI, CT ಸ್ಕ್ಯಾನ್ ಈ ತರ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆದುಳಲ್ಲಿ ಮಚ್ಚೆ ಇದೆಯಾ, ಗುಲ್ಲೆ ಇದೆಯಾ, ಊತ ಇದೆಯಾ, ಇಲ್ಲ ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
0: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದ್ 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
1: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು, ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ. ಅದು

0: ಯಾವುದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ ಒಂದು ಸೈಡ್ಗೆ ಮಲಗಿಸ್ಬೇಕು. ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಪೇಷಂಟ್ಗೆ ತುಂಬಾ ಹತ್ರ ಎಲ್ಲರೂ ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು. ದೂರ ಇರಬೇಕು. ಪೇಷಂಟ್ಗೆ ಚೂರು ಉಸಿರಾಡಂಗೆ ಆತರ ಫ್ರೀಯಾಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀಯಾಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು. ಇಂಜೆಕ್ಷನ್ಸ್ ಕೊಟ್ಟರೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ಗೆ ಬರುತ್ತೆ.
1: ಬರುತ್ತೆ. ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ. ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ. ಅದು ಪೇಷಂಟ್ ಜೊತೆ ಇದ್ದಿರವರು ನೋಡಿರವರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆ ತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ. ಇಜಿಯಲ್ಲಿ ನಮ್ಗೆ ಕರೆಂಟ್ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶ್ವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ. 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳ ಆದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನು ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಹೇಳಕ್ಕಾಗಲ್ಲ. ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಫಿಟ್ಸ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
0: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ, ಫಿಟ್ಸ್ ನಿದ್ದೆ ಕಡಿಮೆ ಮಾಡಿದ್ರೆ ಮೇನ್ ಕಾರಣ. ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ಬರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್, ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫಿಟ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ಬರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ಬರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್, ಈ ತರ ಡಯಟ್ರಿ ಟ್ರಿಗ್ಗರ್ಸ್ ಇರುತ್ತೆ. ಇದು ಸ್ಲೀಪ್ ನಿದ್ದೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಫಿಟ್ಸ್ ಟ್ರಿಗ್ಗರ್ ಆಗತ್ತೆ ನಿದ್ದೆ. ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ ತರ ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಫಿಟ್ಸ್ ಟ್ರಿಗ್ಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗ್ಗರ್ ಆಗತ್ತೆ.
1: ಹಂಗಾದ್ರೆ ಆತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
0: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡ್ಬೋದು. ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡ್ಬೋದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡ್ಬೋದು, ನೆರಳಲ್ಲಿ ಹೋಗ್ಬೋದು, ಸನ್ಶೇಡ್ ಅಲ್ಲಿ ಹೋಗ್ಬೋದು, ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡ್ಬೋದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡ್ಬೋದು.
1: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾ ಅದು?
0: ಹೌದು ಮೇಡಮ್. ಫಿಟ್ಸ್ ಇರುವವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ 3 ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು. ಅವ್ರ ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡಿಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೂ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೆ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ಲೀಸ್ಟ್ 1-6 ಮಂತ್ಸ್ ಫಾಲೋ ಅಪ್ ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿ ಇದ್ರೂ ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು, ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರ

0: ಡೇಂಜರ್ ಪ್ಲಸ್ ಪಬ್ಲಿಕ್ಕು ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಫೋರ್ತ್, ತುಂಬ ನೀರು ಇರುವ ಕಡೆ ಅಂದರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು ಅಂದರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು. ಅದರಿಂದ ಏನಂದರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದರೆ ಅದ ಮೇಲೆ ಬಿದ್ದರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ. ಇನ್ನೊಂದು, ತುಂಬ ಹೈಟ್ಸ್ ಬಿಲ್ಡಿಂಗ್ ತುಂಬ ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದರೆ ಬಿದ್ದೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ ಬಂದರೆ ತೊಂದರೆ
1: ನೀವು ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೆ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
0: ಹಂಗೆ ಹತ್ತರಿಂದ ಏನಾಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ಗೆ ಡೇಂಜರ್ ಅಂತ ಅಷ್ಟೇ.
1: ಇದರಿಂದ ಮತ್ತೆ ಮೆದುಳಿಗೇನು ತೊಂದರೆ ಇಲ್ಲ ಅಂದ್ರೆ, ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನು ಆಗಲ್ಲ.
0: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ. ನಮ್ಮ ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡಿಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗ ಅವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರ್ಬೋದು, ಒಂದೊಂದಕ್ಕೆ ಕಿಡ್ನಿ ಡ್ಯಾಮೇಜ್ ಬರ್ಬೋದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
1: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
0: ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ ಲಕ್ವೆ ಅಂತ ಹೇಳ್ತೀವಿ.
1: ಲಕ್ವ.
0: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲು ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ ಏನಾದ್ರೂ ತುಂಬಾ ದಿನ ಇಲ್ಲ, ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲು ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
1: ತಕ್ಷಣ ಆಗ್ಬಿಡುತ್ತಾ?
0: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸೊ ರಕ್ತ ಹೆಬ್ಬು ಕಟ್ಟಿ ಮೆದುಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದುಳಿಗೆ ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ಮ ಹಾರ್ಟ್ ಇಂದ ಮೆದುಳಿಗೆ ರಕ್ತನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಫರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗತ್ತೆ, ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತ ಶ್ರಾವ ಆಗೋದು ಅಂದ್ರೆ ರಕ್ತನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲು ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆ ತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತಿನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು. ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ್ಲ ಕರಗ್ಬಿಡತ್ತೆ. ಬಟ್ ಇದೇನಂದ್ರೆ ವಿತಿನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಕೊಡುವ ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋರಿಗೆ, ಬ್ಲೀಡಿಂಗ್ ಜಾಸ್ತಿ ಆಗಿರೋರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ ಸ್ಟ್ರೋಕ್ಗೆ?
0: ಸ್ಟ್ರೋಕ್ಗೆ ಬಿ ಪಿ ಜಾಸ್ತಿ ಆಗೋದು, ರಕ್ತ ಶ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದರಿಂದ ಆಗತ್ತೆ. ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರತ್ತೆ. ಸೊ ಶುಗರ್ ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಂಡ್ ಕೊಲೆಸ್ಟ್ರಾಲ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
0: ಇದು ಬರಕ್ಕೆ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 days ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ, ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು. ನೆಕ್ಸ್ಟ್ ವಿತಿನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ

0: ಮಾಡೋಕ್ಕಾಗಲ್ಲ. ಈ ಥರ ಸ್ಟ್ರೋಕ್ ಲಕ್ಷಣಗಳು ಅಂದರೆ ಇವಾಗ ಕೈ ಬಿದ್ದೋಗಿದೆ ಅಂದರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರೂ ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮತ್ತೆ ಆ ರಕ್ತ ಹೆಬ್ಬೆಲ್ಲ ಅದೇ ಕರಗ್ಬಿಡತ್ತೆ, ಮತ್ತೆ ಮತ್ತೆ ಆ ಥರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತಿನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗಿಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 week ಅಲ್ಲಿ ಮೆದಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ, ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 hours ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ಬರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ. ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದಳಲ್ಲಿ ಆ ಪ್ರೆಷರ್ ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತಿನ್ 4.5 hours ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 hours ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ
0: ಗೊತ್ತಾಗಲ್ಲ ಮೈನರ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
0: ಸ್ಟ್ರೋಕ್ಸ್ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 week ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ 3-4 days. ಯಾಕಂದ್ರೆ ಶುಗರ್ BP ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ BP ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ 2 ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1-10 days ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರ ಬಿಟ್ಬಿಡ್ತಾರೆ. 2 years ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗತ್ತೆ. ದಿಸ್ ಟೈಮ್ ಇಟ್ ವಿಲ್ ಬಿ ಎ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರೆ ತಗೋಬೇಕು. 2 ಮಾತ್ರೆ, ಅದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲ ಕ್ಲಿನಿಕ್ಸ್ ಅಲ್ಲೂ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲ ಕಡೆ ಸಿಗುತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ 2 ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೈನ ಅಲ್ಲಾಡಿಸ್ತಾ ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗೆ ಆಗತ್ತೆ. ಅಂದ್ರೆ ಮೆದಳಿಗೆ ಇನ್ಚೂರು ನಾವು ರಿಕವರ್ ಆಗಬೇಕು ಆಗಬೇಕು ಆಗಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ, ಕೈಗೆ ಕಾಲಿಗೆ ಫಿಸಿಯೋಥೆರಪಿ, ಮಾತು ತೊದಲಿರುವವರಿಗೆ ಸ್ಪೀಚ್ ಥೆರಪಿ. ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೆಂಗ್ ಮಾತು ಹೇಳ್ಕೊಡ್ತೀವೋ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ. ಅವರು ಇದೇ ತರ ಮಾತಾಡಿಸ್ತಾ ಮಾತಾ ಹೆಂಗೆ ಮಾತಾಡಿಸ್ಬೇಕೋ ಹೇಳ್ಕೊಡ್ತಾರೆ. ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರೆ ಮಾತನ್ನು ಇಂಪ್ರೂವ್ ಆಗತ್ತೆ. ಒಬ್ಬೊಬ್ಬರಿಗೂ ನುಂಗದು ತೊಂದರೆ ಇರುತ್ತೆ, ನುಂಗದಕ್ಕೂ ಹೆಂಗೆ ಸೇಫ್ ಆಗಿ ನುಂಗ್ಸೋದು ಇದೆಲ್ಲ ಹೇಳ್ಕೊಡ್ತೇವೆ. ಇದೆಲ್ಲ ಫಾಲೋ ಆಗಬೇಕಾಗತ್ತೆ.
1: ಇದು ಹೆರಿಡಿಟಿನಲ್ಲಿ ಬರುತ್ತಾ ಮೇಡಮ್ ಕಾಯಿಲೆ?
0: ಹೆರಿಡಿಟಿಯಿಂದ ಸ್ಟ್ರೋಕ್ ಬರೋದು ತುಂಬಾ ಅಪರೂಪ, ವೆರಿ ರೇರ್. ಯೂಶ್ವಲಿ ನಾನು 5 causes ಹೇಳಿದಿನಲ್ವಾ, BP, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಸ್ಮೋಕಿಂಗ್. ಸೊ ನಾವು ಸ್ಟ್ರೋಕ್ ಯೂಶ್ವಲಿ ನೋಡೋದು 45-50 years ಅವರಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ BP ಎಲ್ಲ ಶುರುವಾಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲೂ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ. ಸೊ ಅವರಿಗೆ ಹೆರಿಡಿಟ್ರಿ ಕಾಸ್, ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೂ ರಕ್ತನಾಳ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನು FDA ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂ ಹುಡುಕ್ಬೇಕು. ಅಂದ್ರೆ ರಕ್ತದಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಒಂದ್ ಸರ್ತಿ ಸ್ಟ್ರೋಕ್ ಬಂದಾಗ. ಮೇಡಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ನಿಜನ ಅಥವಾ ಮಿತ್ ಅದು, ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತ ಮಿತ್ಸ್ ಗಳೇನು?
0: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದ ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ.
1: ಅದು ಟ್ರಿಗ್ಗರ್,
0: ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್

0: ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ ಫೈವೇ ಇರುತ್ತೆ, ಈ ಶುಗರ್ ಬಿ ಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ, ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್ ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು, ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ್ಮೇಲೆ ಇನ್ನು ಏನು ಮಾಡಕ್ಕಾಗಲ್ಲ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನು ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ತಾರೆ, ನಾಟ್ಯ ಔಷಧಿ ಅಂತ ಕೈಗೆ ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದ್ರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದ್ರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್. ಸೊ ಸ್ಟ್ರೋಕ್ ಬಂದಿದೆ ಅಂದ್ರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ, ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿ ಅಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು, ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೇ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್, ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಡ್ರೈ ಫ್ರೂಟ್ಸ್, ಮೆದುಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್, ಪಿಸ್ತಾ, ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಅಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಬ್ರೈನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದ್ರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್, ಇದು ತಗೋಬಹುದು, ವಾಲ್ನಟ್ಸ್ ಅಂಡ್ ಪಿಸ್ತಾ ಅಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್, ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನಲ್ಲಿ ಹೋಗ್ಬಿಡತ್ತೆ. ಸೊ ನಾವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರೋಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೂ ತಗೋಬೇಕು. ಅಂಡ್ ಎಕ್ಸಸೈಸ್, 35-40 ಮಿನಿಟ್ಸ್ ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಅಂಡ್ ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್, ಶುಗರ್, ಬಿ ಪಿ ಇದೆಲ್ಲ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದರಿಂದನೂ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೂ ಸ್ಟಿಮ್ಯುಲಸ್ ಕೊಡಬೇಕು, ಅಂದ್ರೆ ಸುಡೋಕು, ಪಜಲ್ಸ್ ಈ ತರ ಸುಮ್ಮನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದರೂ ಬುಕ್ ಓದೋದು, ಒಳ್ಳೆ ಬುಕ್ ಓದೋದು, ಇಲ್ಲಾಂದ್ರೆ ಪಜಲ್ಸ್, ಸುಡೋಕು ಈ ತರ ಏನಾದ್ರೂ ಮಾಡ್ತಾ ಇದ್ರೆ ಎಸ್ಪೆಷಲಿ ಮರುವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮಗೂ ಯಾವ ತರ ಮ್ಯೂಸಿಕ್ ಇಷ್ಟ ಇರುತ್ತೋ, ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಮ್ಯೂಸಿಕ್, ಯೋಗ, ಮೆಡಿಟೇಷನ್ ಇದೆಲ್ಲ ಬ್ರೈನ್ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತ್ ಅಲ್ಲಿ ಇರಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬಾ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವಾ, ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕುರಿತಂಗೆ, ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೂ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವತ್ಸಲಾ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣ

0: ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 081-72. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮೀ.

0: ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹೆರ್ಟ್ಸ್ಗಳಲ್ಲಿ. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಹೃದಯದ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಮಂಜುನಾಥ್, ಹೃದಯ ತಜ್ಞರು, ಜನಪ್ರಿಯ ಆಸ್ಪತ್ರೆ ಹಾಸನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ ಪುರಂ ಹಾಸನ. ಸಂಪರ್ಕಕ್ಕೆ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಡಿ ಕ್ರಮಾಂಕ 08172.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವೈದ್ಯರ ದಿವಸ. ಈ ಒಂದು ಸಂದರ್ಭದಲ್ಲಿ ನಾವು ಹಲೋ ರೇಡಿಯೋ ಡಾಕ್ಟರ್ ಅನ್ನುವಂಥ ಒಂದು ವಿಶೇಷ ಸರಣಿಯನ್ನು, ಸಂಚಿಕೆಯನ್ನು ಇವತ್ತಿನಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹೃದಯದ ಆರೋಗ್ಯ ಅನ್ನುವಂಥದ್ದು ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಒಂದು ವಿಷಯ. ಯಾಕೆ ಅಂತ ಹೇಳಿದರೆ, ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳು ಅಧಿಕವಾಗಿ ನಮ್ಮ ಜನರನ್ನು ಈ ಹಿಂದೆ ಬಾಧಿಸ್ತಾ ಇರಲಿಲ್ಲ. ಇತ್ತೀಚೆಗೆ ಇದರ ಸಮಸ್ಯೆಗಳು ಹೆಚ್ಚಾಗಿದ್ದಾವೆ. ಅನೇಕರು ತಮ್ಮ ಜೀವವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಹೃದಯದ ಆರೈಕೆಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಿ ಇರಬೇಕು ಮತ್ತು ಹೃದಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವಂತಹ ಜಾಗೃತಿಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಈ ಒಂದು

0: ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನದ ಜನಪ್ರಿಯ ಆಸ್ಪತ್ರೆ ಪ್ರಾಯೋಜಕತ್ವವನ್ನು ನೀಡಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದೆ. ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಕೀಲು ಮತ್ತು ಮೂಳೆ ತಜ್ಞರು, ಭಾರತೀಯ ವೈದ್ಯಕೀಯ ಸಂಘದ ವಿಶ್ರಾಂತ ಅಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ ಬಿ ಕೆ ಅಬ್ದುಲ್ ಬಶೀರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಸಂಚಿಕೆಗೆ ಅವರು ಮುನ್ನುಡಿಯನ್ನು ನೀಡಬೇಕು ಅನ್ನುವಂಥದ್ದು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ನಮಸ್ಕಾರ.
0: ಇವರ ಜೊತೆಗೆ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಎಂ ಮಂಜುನಾಥ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರು ಜನ ವೈದ್ಯರು ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಇವತ್ತು ವೈದ್ಯರ ದಿವಸ, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಲಕ್ಷಾಂತರ ಕೇಳುಗರ ಪರವಾಗಿ ವೈದ್ಯರ ದಿವಸದ ಶುಭಾಶಯಗಳು.
2: ಥ್ಯಾಂಕ್ ಯು.
0: ಸರ್, ಈ ಒಂದು ಹಲೋ ರೇಡಿಯೋ ಡಾಕ್ಟರ್ ಅನ್ನುವಂಥ ಒಂದು ಸರಣಿಯನ್ನು ನಾವು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಸರ್, ಆರಂಭಿಕ ನುಡಿಗಳನ್ನು ತಾವು ಆಡಬೇಕು.
1: ಎಲ್ಲರಿಗೂ ನಮಸ್ಕರಿಸುತ್ತಾ ಪ್ರಪ್ರಥಮವಾಗಿ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ರೋಗ ರುಜಿನಗಳಿಂದ ಮುಕ್ತರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಆಕಾಶವಾಣಿ ಹಾಸನದವರು ಮಾಡಿ ತುಂಬ ಸಂತೋಷ. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಏನಂದರೆ ಆರೋಗ್ಯ, ನಾವು ಆರೋಗ್ಯವಂತರಾಗಿದ್ದರೆ ಎಲ್ಲನೂ ಸರಿ ಹೊಂದುತ್ತೆ. ಆರೋಗ್ಯ ಇಲ್ಲಾಂದರೆ ಎಷ್ಟೊಂದು ತೊಂದರೆ ಅಂತೇಳಿ ಎಲ್ಲರಿಗೂ ಅನುಭವ ಆಗಿರುತ್ತೆ. ಸೊ ಈ ಆರೋಗ್ಯದ ಬಗ್ಗೆ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಬರೀ ರೋಗ ಬಂದರೆ ಮಾತ್ರ ಜನರು ಡಾಕ್ಟರ್ ಹತ್ರ ಹೋಗೋದು, ಆಸ್ಪತ್ರೆಗೆ ಹೋಗೋದು, ಆ ಥರ ಒಂದು ರೂಢಿಯಾಗಿಬಿಟ್ಟಿದೆ. ಸೊ ಆ ಥರ ಅಲ್ಲದೆ, ಯಾಕಂದ್ರೆ ನಾವು ಯಾವಾಗಲೂ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಈ ಆರೋಗ್ಯದ ಬಗ್ಗೆ ಕಾಪಾಡಿ, ಯಾಕಂದರೆ ಇತ್ತೀಚೆಗೆ ತಗೊಳ್ಳೆಲ್ಲ ನೋಡ್ತಾ ಇರ್ಬೋದು, ಅನೇಕ ರೋಗಗಳು ನಮ್ಮ ಏನಿದೆ ನಮ್ಮ ದೈನಂದಿನ ಚಟುವಟಿಕೆಗಳು ಏರುಪೇರಾಗಿ ಬರುವಂಥ ರೋಗಗಳಿರುತ್ತೆ, ನಮ್ಮ ಆಹಾರ ಪದ್ಧತಿಯಲ್ಲಿ ಏರುಪೇರಾಗಿ ಬರುವಂತಹ ಇದಿರುತ್ತೆ. ಸೊ ನಾವು ನಮ್ಮ ಚಟುವಟಿಕೆಗಳು ಈ ಥರದಿಂದ ನಮ್ಮ ಆರೋಗ್ಯವು ಹಾಳಾಗ್ತಾ ಇದೆ. ಯಾಕಂದರೆ ಈ ಹಿಂದಿನ ಕಾಲದ ಜನರಿಗೆ ಹೋಲಿಸಿದರೆ ಇತ್ತೀಚಿನ ಕಾಲದ ಜನರಲ್ಲಿ ರೋಗಗಳು ಜಾಸ್ತಿ, ಹಾರ್ಟ್ ಅಟ್ಯಾಕ್ ಜಾಸ್ತಿ, ಸ್ಟ್ರೋಕ್ ಜಾಸ್ತಿ, ಬಿ ಪಿ, ಶುಗರು ಅಂತ ಸಾಮಾನ್ಯ ಕಾಯಿಲೆಗಳು, ಬಿಡಿ ಕ್ಯಾನ್ಸರ್ನಂಥ ಕಾಯಿಲೆಗಳು ರ್ಯಾರ್ ಕಾಯಿಲೆಗಳಾದರೂ ಕಾಮನ್ ಆಗಿ ಅಂದರೆ ಸಾಮಾನ್ಯ ಕಾಯಿಲೆಗಳಂತಹ ಶುಗರ್ ಆಗಲಿ, ಬಿ ಪಿ ಆಗಲಿ, ಸ್ಟ್ರೋಕು, ಗ್ಯಾಸ್ಟ್ರಿಕ್ಕು, ಹಾರ್ಟ್ ಅಟ್ಯಾಕು, ಇಂಥ ಹಲವಾರು ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಇದೆ. ನಾವು ಖಂಡಿತವಾಗಿಯೂ ಇದರ ಬಗ್ಗೆ ನಾವು ಕಾಳಜಿ ವಹಿಸಿಕೊಂಡು ಆದಷ್ಟು ನಾವು ಅದನ್ನು ಪ್ರಿವೆನ್ಷನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾಯಿಲೆನ ನಾವು ತುಂಬ ಹತೋಟಿಯಲ್ಲಿಡ್ಬೋದು ಅಂತೇಳಿ ನನ್ನ ಒಂದು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಇವತ್ತಿನ ನಮ್ಮ ಕಾರ್ಯಕ್ರಮ ಏನು, ಇವತ್ತು ಆಕಾಶವಾಣಿಯವರು ನಮ್ಮ ಹೃದಯದ ಆರೋಗ್ಯ ಮತ್ತು ಆರೈಕೆ ಈ ಒಂದು ಬಗ್ಗೆ ಅವರು ನಮ್ಮ ಆಸ್ಪತ್ರೆಯ ಹೃದಯ ರೋಗ ತಜ್ಞರಂತಹ ಡಾಕ್ಟರ್ ಮಂಜುನಾಥ್ರವರು ಇಲ್ಲಿದ್ದಾರೆ. ಅವರು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತಾವುಗಳು ಕೂಡ ಫೋನಲ್ಲಿ ಏನಾದರೂ ತಮಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಅವರಿಗೆ ಮಾತಾಡ್ತಾ ಇರ್ಬೋದು. ಅವರು ಅವರು ನಮ್ಮ ಆಸ್ಪತ್ರೆ ನಾವು ಈ ಹಿಂದೆ ನಾವು ಪ್ರಪ್ರಥಮವಾಗಿ ಹಾಸನ ಮತ್ತು ಸುತ್ತಮುತ್ತ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹೃದಯದ ಟ್ರೀಟ್ಮೆಂಟ್ ಮಾಡಿದ್ವಿ. ಅದು ಕಾರಣಾಂತರದಿಂದ ಒಂದೂವರೆ ವರ್ಷದಿಂದ ಅದು ಇರಲಿಲ್ಲ, ಬಟ್ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮ್ಮ ಹೃದಯ ತಜ್ಞರ ಡಾಕ್ಟರ್ ಮಂಜುನಾಥ್ರವರು ಅವರು ಎಮ್ ಡಿ ಮಾಡಿಬಿಟ್ಟು ಆಮೇಲೆ ಡಿ ಎಂ ಕಾರ್ಡಿಯಾಲಜಿ ಅಂತ ಮಾಡಿ ಮತ್ತೆ ಮೂರು ವರ್ಷವು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟು ಇವಾಗ ಹಾಸನದಲ್ಲಿ ಬಂದಿದ್ದಾರೆ. ಅವರು ಹಲವಾರು ಆಲ್ರೆಡಿ ಅವರು ಬಂದು ಒಂದು ತಿಂಗಳಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಹೃದಯಕ್ಕೆ ಟ್ರೀಟ್ಮೆಂಟ್ ಮಾಡಿದೆ. ಹೃದಯದಿಂದ ಪೇಷಂಟ್ಗಳೆಲ್ಲ ಹುಷಾರಾಗಿದ್ದಾರೆ, ಅದು ಸಂತೋಷದ ವಿಷಯ ನಮಗೆ. ಜೊತೆಯಲ್ಲಿ ಇವತ್ತು ನಮ್ಮ ಇನ್ನೊಬ್ಬರು ವೈದ್ಯರು ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವರು ಕೀಲು ಮತ್ತು ಮೂಳೆ ತಜ್ಞರು, ಜನಪ್ರಿಯ ಆಸ್ಪತ್ರೆ ಹಾಸನ, ಮತ್ತು ಅವರು ಕೂಡ ಈ ಇವತ್ತಿನಲ್ಲಿ ಈ ಮುಂದಿನ ಬುಧವಾರ ಕೂಡ ಅವರು ಒಂದು ಟಾಕ್ ಕೊಡ್ತಾರೆ. ಯಾಕೆ ತಮಗೆಲ್ಲರಿಗೂ ಗೊತ್ತಿದೆ, ಮಂಡಿ ನೋವು, ಭುಜ ನೋವು, ಬೆನ್ನು ನೋವು ಭಾರಿ ಕಾಮನ್ ಆಗಿರುವಂಥದ್ದು. ಇದಕ್ಕೆ ಪರಿಹಾರ ನಾವು ಇದು ಮೋಸ್ಟ್ ಆಫ್ ದ ಟೈಮ್ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತಾರೆ. ಬೆನ್ನು ನೋವು ಅಂದರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರುತ್ತೆ, ಜೊತೆಯಲ್ಲಿ ಮಂಡಿ ನೋವು ವಯಸ್ಸಾದ ಕಾಮನ್ ಇರುತ್ತೆ, ಬಟ್ ಅದಕ್ಕೂ ಬೇರೆ ಬೇರೆ ಹಲವಾರು ಕಾರಣಗಳಿಂದ ಬರಬಹುದು. ಸೊ ಈ ನಡುವೆ ಏನು ಮಂಡಿ ಬದಲಾವಣೆ ಆ ಥರ ಎಲ್ಲ ಒಂದು ಚಿಕಿತ್ಸೆ ಏನು ಬಂದಿದೆ ಅದಕ್ಕಿಂತ ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಒಂದು ವಿಶೇಷವಾದ ಒಂದು ಚಿಕಿತ್ಸೆ ತಾನೇ ಇವಾಗ ಬಂದಿದೆ. ಅದೇನೆಂದರೆ ತಮ್ಮದೇ ಬಾಡಿಯಿಂದ ರಕ್ತವನ್ನು ಅಂದರೆ ಯಾರು ಪೇಷಂಟ್ ಅವ್ರದ್ದೇ ರಕ್ತವನ್ನು ತೆಗೆದು ಪರ್ಟಿಕ್ಯುಲರ್ ಜಾಗಕ್ಕೆ ಕೊಟ್ಟು ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಾರೆ, ಅಲ್ಲೇ ಮತ್ತೆ ಆ ಏನು ಗ್ರೋತ್ ಆಗುವಂಗೆ ಮಾಡುವಂತಹ ಒಂದು ವಿಶೇಷ ಚಿಕಿತ್ಸೆ ಇದು. ಆ ಸಂದರ್ಭ ಪ್ರಪ್ರಥಮವಾಗಿ ನಮ್ಮ ಆಸ್ಪತ್ರೆ ನಾವು ಈ

0: ಇವತ್ತಾನೇ ಪ್ರಾರಂಭ ಮಾಡಿದ್ದೀವಿ. ಇದರ ಬಗ್ಗೆ ಕೂಡ ಅವರು ನೆಕ್ಸ್ಟ್ ಬರುವ ಬುಧವಾರ ಅವರು ಮಾಹಿತಿ ಕೊಡಲಿದ್ದಾರೆ.
1: ಹೀಗೆ ಸಾಕಷ್ಟು ಸೌಲಭ್ಯಗಳು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು, ಅದನ್ನು ಜನರಿಗೆ ನಿಲುಕುವ ಹಾಗೆ ಅವರು ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಆಕಾಶವಾಣಿಯ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ.
2: ಇನ್ನೊಂದು ಸಾರ್ವಜನಿಕರಿಗೆ ಹೇಳಲು ಇಷ್ಟಪಡ್ತಾ ಇದೆ ಅಂದರೆ, ಏನೇ ಹೃದಯದ ಕಾಯಿಲೆ ಬಗ್ಗೆ ಏನಾದರೂ ಚಿಕಿತ್ಸೆ ಬೇಕಾದಲ್ಲಿ ನಮ್ಮದು ಎ ಬಿ ಆರ್ ಕೆ ಸ್ಕೀಮ್, ಬಿ ಪಿ ಎಲ್ ಸ್ಕೀಮಲ್ಲಿ, ಯಶಸ್ವಿನಿ ಸ್ಕೀಮಲ್ಲಿ, ಇ ಎಸ್ ಐ ಸ್ಕೀಮಲ್ಲಿ, ಕಾಸ್ ಅಂದರೆ ಖಾಸಾಗಿ ಇವರು ಏನಿದೆ ಸರ್ಕಾರಿ ನೌಕರರ ಸಂಘದವರಿಗೆ ಎಲ್ಲ ಅಂದರೆ ಸರ್ಕಾರದ ಸೌಲಭ್ಯಗಳು ನಮ್ಮ ಆಸ್ಪತ್ರೆ ಲಭ್ಯವಿದೆ. ಜೊತೆಯಲ್ಲಿ ಹೆಂಗೂ ಪ್ರೈವೇಟ್ ಇನ್ಸೂರೆನ್ಸ್ ಏನಿರುತ್ತೆ, ಖಾಸಗಿ ವಿಮಾ ಯೋಜನೆ ಎಲ್ಲ ಇದೆ. ಜೊತೆಯಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಯಾವುದು, ನಾನು ಆಲ್ರೆಡಿ ಹೇಳಿದಂಗೆ ಬಿ ಪಿ ಎಲ್ ಸ್ಕೀಮ್ ಇರ್ಬೋದು, ಯಶಸ್ವಿನಿ ಇರ್ಬೋದು, ಇ ಎಸ್ ಐ ಇರ್ಬೋದು, ಆಮೇಲೆ ಸರ್ಕಾರಿ ನೌಕರರಿಗಿರ್ಬೋದು, ಪೊಲೀಸ್ ವೃಂದದವರಿಗೋಗ್ಬೇಕು, ಎಲ್ಲರಿಗೂ ಸೌಲಭ್ಯ ಇರುವಂಥ ಎಲ್ಲ ಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟ ಇದೆ ಅಂತ ಹೇಳಿಬಿಟ್ಟು ಮಾಹಿತಿ ಕೊಡಲು ಕೂಡ ನನಗೆ ಈ ಸಂದರ್ಭದಲ್ಲಿ ಸಂತೋಷ ಆಗ್ತಾ ಇದೆ.
1: ಧನ್ಯವಾದಗಳು ಸರ್, ತಮ್ಮ ಆರಂಭಿಕ ನುಡಿಗಳಿಗಾಗಿ ಒಳ್ಳೆಯ ಆಶಯವನ್ನು ತಾವು ವ್ಯಕ್ತಪಡಿಸಿದ್ರಿ. ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಈಗ ಮಾತನಾಡಲಿಕ್ಕೆ ಉತ್ಸುಕರಾಗಿ ನಮ್ಮೊಂದಿಗೆ ಇದ್ದಾರೆ. ಸರ್, ಹೃದಯ ನಮ್ಮೆಲ್ಲರಿಗೂ ಕೂಡ ಗೊತ್ತು, ವೈದ್ಯಕೀಯ ಪರಿಭಾಷೆಯಲ್ಲಿ ಅಥವಾ ನಿಮ್ಮ ಮೆಡಿಕಲ್ ಟರ್ಮಿನಲ್ಲಿ ಈ ಹಾರ್ಟ್ ಅಂತ ಅಂದರೆ ಏನು ಸರ್?
3: ನೋಡಿ, ಬೇಸಿಕಲಿ ಜನರಿಗೆ ಹಾರ್ಟ್ ಅಂತ ಅಂದರೆ ಏನು ಪ್ರತ್ಯೇಕವಾಗಿ ಹೇಳುವಂಥದ್ದು ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಮ್ಮದು ಜೀವ ಶುರುವಾಗೋದು ಅಂದರೆ ಗರ್ಭದಲ್ಲಿ ಜೀವ ಶುರು ಆಗಿದೆ ಅಂತ ನಾವು ಇದು ಮಾಡೋದು ಹಾರ್ಟ್ ಬೀಟ್ ಬಂದಾದ ಮೇಲೆ. ಸೊ ನಮ್ಮದು ಮತ್ತೆ ಲೈಫ್ ಎಂಡ್ ಆಗೋದು ಅಂತ ಏನು ಹೇಳ್ತೀರಿ ಅದು ಕೂಡ ನಾವು ಅಷ್ಟೇ ಹೃದಯ ನಿಂತಾದ್ಮೇಲೆ. ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಹೃದಯ. ಸೊ ನಾವು ಆದಷ್ಟು ಹೃದಯದ ಬಗ್ಗೆ ಕಾಳಜಿ ಮಾಡ್ಕೊಬೇಕು. ಸೊ ಹೃದಯ ಆ್ಯಕ್ಚುಲಿ ಏನು ಮಾಡುತ್ತೆ ಅಂತಂದರೆ ಬ್ಲಡ್ ಪಂಪ್ ಮಾಡುತ್ತೆ, ಅದೊಂಥರ ಇಂಜಿನ್ ಪಂಪ್ ಇದ್ದಂಗೆ, ಸರಿನಾ? ಸೊ ನಾವು ಬಾಡಿಗೆ ರಕ್ತ ಬೇಕು, ಬಾಡಿಗೆ ಯಾವುದೇ ಕೆಲಸ ಮಾಡಬೇಕು ಅಂತರೂ ನ್ಯೂಟ್ರಿಷನ್ ಬೇಕು, ಆಕ್ಸಿಜನ್ ಬೇಕು, ಇದನ್ನೆಲ್ಲ ಸಪ್ಲೈ ಮಾಡೋದು ಬ್ಲಡ್. ಆ ಬ್ಲಡ್ಡು ಹೋಲ್ ಬಾಡಿಗೆ ಸಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ಪವರ್ ಬೇಕು, ಓಡಾಟ ಬೇಕು. ಸೊ ಅದು ನಮಗೆ ಸಿಗೋದು ಈ ಹಾರ್ಟ್ ಮಾಡುವಂಥ ಪಂಪಿಂಗ್ ಕೆಲಸದಿಂದ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಹಾರ್ಟ್, ಸರಿನಾ? ಅದ್ರ ಜೊತೆಗೆ ಇದ್ರ ಇದು ಈ ಕೆಲಸ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಏನಂತಾರೆ ಇದಕ್ಕೋಸ್ಕರ ಅಂತಲೇ ರಕ್ತ ಸಂಚಾರನೂ ಇದಕ್ಕೂ ಬೇಕು. ಬಿಕಾಸ್ ನಮ್ಗೆ ಬಾಡಿ ಅಂತ ಹೇಳಿದ್ಮೇಲೆ ಎಲ್ಲದಕ್ಕೂ ನ್ಯೂಟ್ರಿಷನ್ ಬೇಕು, ಇದನ್ನು ಬೇಕು. ಸೊ ಮೈನ್ ಕೆಲಸ ಏನಂತ ಕೇಳ್ತು ಅಂದರೆ ಪಂಪಿಂಗ್ ಮಾಡೋದು, ಹಾರ್ಟ್ ಪಂಪ್ ಮಾಡೋದು, ಬ್ಲಡ್ಡನ್ನು ಪಂಪ್ ಮಾಡೋದು, ದೇಹದ ಎಲ್ಲ ಭಾಗಕ್ಕೂ ಸೇರಿಸುವಂಥದ್ದು, ಅದು ಮೈನ್ ಫಂಕ್ಷನ್ ಹಾರ್ಟಿಂದು. ಅದು ಬಿಡ್ತು ಅಂದರೆ ಹಾರ್ಟಿನ ಬಗ್ಗೆ ಹೇಳಬೇಕು ಅಂತಂದರೆ ಜನರಿಗೆ ಹಾರ್ಟ್ ಎಲ್ಲಿದೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಫಸ್ಟು ಅವ್ರದ್ದು ಎದೆ ಭಾಗ ಮುಟ್ಟು ನೋಡ್ಕೊಬೇಕು. ನಮಗೆ ಡವ ಡವ ಡವ ಡವ ಅಂತ ಕೇಳಿಸ್ತದೆ, ಅದು ಅವಾಗ ಹಾರ್ಟ್ ಚೆನ್ನಾಗಿದೆ, ಫಂಕ್ಷನ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಜನರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದೇ ಇಲ್ಲ ಏನು ಮಾಡುತ್ತೆ ಹೇಗೆ ಮಾಡುತ್ತೆ ಅಂತ ಹೇಳಿ. ಅದು ಮುಂದೆ ಹೇಳಬೇಕು ಅಂತಂದರೆ ಈಗಿನ ನಡುವೆ ನಾವು ನೋಡಿರೋದು, ನೀವು ಆಲ್ರೆಡಿ ಹೇಳಿರೋ ಹಾಗೆ ಹೃದ್ರೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಸರಿನಾ? ಸೊ ಅದಕ್ಕೆ ನಾವು ಏನು ಮಾಡಬೇಕು, ಯಾಕೆ ಮಾಡಬೇಕು ಅಂತಂದರೆ ಫಸ್ಟಿಗೆ ಹೃದ್ರೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹೃದ್ರೋಗ ಅಂತಂದರೆ ಅದು ಒಂದು ಕಾಯಿಲೆ ಅಲ್ಲ, ಸುಮಾರು ಕಾಯಿಲೆಗಳು. ಈಗ ಹೃದಯ ಬಂದು ಹೃದಯ ಇದೆ ಅಂತ ಅಂದರೆ ಅದ್ರ ಬಗ್ಗೆ ಸುಮಾರು ಏನಂತಾರೆ ಏರ್ಪೇರುಗಳು ಬರ್ತವೆ, ಅದ್ರ ಪ್ರಕಾರ ಬಗ್ಗೆ ಸುಮಾರು ಕಾಯಿಲೆಗಳು ಬರ್ತವೆ. ಸೊ ಹೇಳಬೇಕು ಅಂದರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಮಗೆ ಹುಟ್ಟಿದಾಗಿಂದನೂ ಹೃದಯದ ಕಾಯಿಲೆಗಳಿರೋ ಚಾನ್ಸಸ್ ಇರ್ತದೆ, ಮತ್ತೆ ವಯೋವೃದ್ಧರಲ್ಲೂ ಹೃದಯದ ಕಾಯಿಲೆಗಳು ಬರೋ ಚಾನ್ಸ್ ಇರ್ತವೆ. ಹುಟ್ಟದಾಗಿಂದ ಅಂತ ಹೇಳಿದ್ರೆ ನೀವು ಎಲ್ಲರೂ ಕೇಳಿರ್ಬೋದು ಸಾಮಾನ್ಯವಾಗಿ, ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಎಲ್ಲ ಬೆಳವಣಿಗೆಯಲ್ಲಿ ಬರುವಂತ ತೊಂದರೆಗಳು, ಅದನ್ನ ಅದ್ರ ಪ್ರಕಾರವಾಗಿ ಅದು ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಮತ್ತೆ ಬರ್ತಾ ಬರ್ತಾ ಏನಾಗ್ತದೆ ಅಂತಂದ್ರೆ, ಕೆಲವೊಬ್ಬರಿಗೆ ಈಗ ಪಂಪ್ ಅಂತ ಹೇಳಿದೆ ನಾನು, ಪಂಪ್ ಮಾಡ್ಬೇಕು ಅಂದ್ರೆ ಏನು, ನಮಗೆ ಒಂದು ರಿದಮ್ ಬೇಕು, ಒಂದು ತಾಳ ಬೇಕು. ಆ ತಾಳ ಮುಟ್ಸೋಂಥದಕ್ಕೆ ಹಾರ್ಟಿನ ಒಳಗಡೆ ಒಂದು ಎಲೆಕ್ಟ್ರಿಕಲ್ ಸರ್ಕಿಟ್ ಅಂತ ಇರ್ತದೆ, ಕಂಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಸೊ ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಸೊ ಅದು ನಮ್ಮದು ಹೃದಯದ ಬಡಿತನ ಕಂಟ್ರೋಲ್ ಮಾಡುತ್ತೆ. ಕೆಲವೊಬ್ರು ಈಗ ನಾವು ಸುಮ್ಮನೆ ಕೂತಿರ್ಬೇಕಾದ್ರೆ ಒಂದು ಹೃದಯದ ಬಡಿತ ಒಂದು ಲೆಕ್ಕಾಚಾರದಲ್ಲಿ ಇರುತ್ತೆ, ಬಟ್ ನಾವೇನಾದ್ರು ಕೆಲಸ ಮಾಡಿದಾಗ, ಏನಾದರೂ ಓಡಿದಾಗ, ಕೆಲಸ ಮಾಡಿದಾಗ ನಮ್ಮ ಬಾಡಿಗೆ ಏನೇ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಆವಾಗ ನಮಗೆ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ. ಸೊ ಅದು ಆ ಥರ ಮಾಡಬೇಕು. ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ, ಈ ಥರ ಹೃದಯದ್ದು ಬಡಿತದ್ದು ಪ್ರಶ್ನೆ ಬರ್ತದೆ. ಅದು ಕೆಲವರಿಗೆ ಹೃದಯ ಬಡಿತ ಕಡಿಮೆ ಆಗ್ಬೋದು, ಕೆಲವರಿಗೆ ಹೃದಯದ ಬಡಿತ ಜಾಸ್ತಿ ಆಗ್ಬೋದು, ಆಯ್ತಾ? ಮತ್ತೆ ಇನ್ನು ಅಪರೂಪವಾಗಿ ಏನಾಗುತ್ತೆ ಅಂತಂದ್ರೆ, ಹೃದಯ ಸ್ತಂಭನ ಅಂತ ಹೇಳ್ತೀರಿ, ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ಬಿಟ್ಟು, ಅವಾಗ ಏನಾಗುತ್ತೆ, ಈ ತರ ಎದೆ ಬಡಿತದಲ್ಲಿ ಮೋಸ್ಟ್ ಕಾಮನ್ ಅಂತಂದ್ರೆ ಎದೆ ಬಡಿತದಲ್ಲಿ ವೇರಿಯೇಷನ್ ಬರುತ್ತೆ. ಎದೆ ಬಡಿತ ಸಡನ್ ಆಗಿ ಜಾಸ್ತಿ ಆಗೋಗ್ಬಿಟ್ಟು ಅಟ್ ಒನ್ ಪಾಯಿಂಟ್ ನಿಂತು ಹೋಗ್ಬಿಡುತ್ತೆ, ಅದನ್ನ ನಾವು ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀರಿ. ಈ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದಕ್ಕೂ

0: ಒಬ್ರು ಕೇಳಿರ್ಬೋದು. ಈಗ ಕೆಲವು ಇದು ಏನಂತಾರೆ, ನೆಕ್ಸ್ಟ್ ಸೆಟ್ ಆಫ್ ಡಿಸೀಸಸ್ ಹೋಗಬೇಕು ಅಂತಂದರೆ ಹಾರ್ಟು ಹೇಳಿದ್ನಲ್ಲ, ಪಂಪ್ ಮಾಡೋದು ಅದರ ಕೆಲಸ. ಸೊ ಅದು ಮಸ್ಕ್ಯುಲರ್ ಟಿಶ್ಯೂ, ಅದೊಂದು ಮಾಂಸ ಮಾಂಸ ಅಷ್ಟೇ, ಮುದ್ದೆ ಅಷ್ಟೇನೆ ಅದು. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಇದು ಹಾರ್ಟು ಪಂಪ್ ಮಾಡೋದು ಕಡಿಮೆ ಆಗುತ್ತೆ, ಸರಿನಾ? ಅದನ್ನು ನಾವು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀರಿ, ಸರಿನಾ? ಆ ಥರನೂ ಕಾಯಿಲೆ ಬರ್ಬೋದು. ಸೊ ಇದು ಮೇಜರ್ ಇದು. ಆ್ಯಂಡ್ ವಯಸ್ಸಾಗ್ತಾ ವಯಸ್ಸಾಗ್ತಾ ನಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಹೃದಯಾಘಾತದ ಚಾನ್ಸಸ್ಸು ಇದೆಲ್ಲನೂ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ
1: ಹೋಗುತ್ತೆ.
0: ಸೊ ಆ್ಯಂಡ್ ನೆಕ್ಸ್ಟ್ ಸೆಟ್ ಆಫ್ ಡಿಸೀಸಸ್ ಹೇಳಬೇಕು ಅಂತಂದರೆ, ನಾನು ಹೇಳ್ದಂಗೆ ಬ್ಲಡ್ ಪಂಪ್ ಮಾಡಬೇಕು. ಸೊ ಪಂಪ್ ಮಾಡ್ತು ಅಂದರೆ ಅದು ಒಂದು ಡೈರೆಕ್ಷನಲ್ಲಿ ಹೋಗಬೇಕು, ಹೃದಯದಿಂದ ಬಾಡಿ ಒಳಗಡೆ ಹೊರಗಡೆ ಬರಬೇಕು. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದೇ ಡೈರೆಕ್ಷನ್ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ವ್ಯಾಲ್ವ್ಸ್ ಅಂತ ಹೇಳ್ತೀರಿ. ಬೇಸಿಕಲಿ ದ್ವಾರಗಳಿದ್ದಂಗೆ, ಡೋರ್ಸ್ ಇದ್ದಂಗೆ ಕಂಟ್ರೋಲ್ ಮಾಡಲಿಕ್ಕೆ. ಕೆಲವೊಬ್ರಿಗೆ ಏನಾಗುತ್ತೆ, ಅದು ಡೋರ್ಸು ವೀಕ್ ಆಗುತ್ತೆ, ಆವಾಗ ಬ್ಲಡ್ಡು ಮತ್ತೆ ವಾಪಸ್ ಹಾರ್ಟ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಬೀಳ್ಬೋದು. ಕೆಲವೊಬ್ಬರಿಗೆ ಏನಾಗುತ್ತೆ, ವ್ಯಾಲ್ವು ಟೈಟ್ ಆಗಿಬಿಡುತ್ತೆ, ಅದು ಡೋರು ಒಂಥರ ಜಾಮ್ ಆದಂಗೆ ಆಗೋಗಿರುತ್ತೆ. ಸೊ ಬ್ಲಡ್ ಹಾರ್ಟಿಂದ ಹೊರಗೆ ಬರೋದಕ್ಕೆ ತುಂಬ ಶ್ರಮ ಪಡಬೇಕಾಗುತ್ತೆ, ಆವಾಗ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಆ ಥರನೂ ಕಾಯಿಲೆ ಬರುತ್ತೆ. ಸೊ ವಯೋವೃದ್ಧರಲ್ಲಿ ಎಸ್ಪೆಷಲಿ ಈ ಥರ ಏನಂತಾರೆ ವ್ಯಾಲ್ವುಲರ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀರಿ, ಅದು ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಬೋದು, ವಯೋವೃದ್ಧರಲ್ಲೂ ಕಾಣಿಸ್ಬೋದು. ಈ ಥರ ವಯಸ್ಸಿನ ಪ್ರಕಾರವಾಗಿ ನೋಡೋದಾಯಿತು ಅಂದರೆ ಈ ಥರ ನಾವು ಡಿವೈಡ್ ಮಾಡ್ಕೊಬೋದು. ಎಳೆ ಮಕ್ಕಳಲ್ಲಿ ನೋಡಬೇಕು ಅಂತ ಅಂದರೆ ನಾವು ಈ ಥರ ಹೇಳ್ದಂಗೆ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀರಿ, ಅದು ಸೇರ್ಬೋದು. ಮತ್ತು ಟೀನೇಜಲ್ಲಿ ನೋಡ್ತು ಅಂದರೆ, ಟೀನೇಜ್ ಅಥವಾ ಮಿಡಲ್ ಏಜಲ್ಲಿ ನೋಡ್ತು ಅಂದರೆ ಈ ಥರ ಎದೆ ಬಡ್ತದ ವೇರಿಯೇಷನ್ ಆಗುವಂಥ ಸಮಸ್ಯೆಗಳು ಬರ್ಬೋದು. ಮತ್ತು ವಯಸ್ಸು ಇದು ಮಿಡಲ್ ಏಜ್ ಪೀಪಲ್ 40-50 ಇಯರ್ಸಲ್ಲಿ ಸಾಮಾನ್ಯವಾಗಿ ನಮಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಅಂತ ಬರ್ಬೋದು. ವಯೋವೃದ್ಧರಲ್ಲಿ ಈ ಥರ ಹೃದಯ ಬಡಿತ ಕಡಿಮೆ ಆಗ್ಬೋದು, ಇಲ್ಲಾಂತಂದರೆ ಈ ಥರ ವ್ಯಾಲ್ವುಲರ್ ಹಾರ್ಟ್ ಡಿಸೀಸಸ್. ಸೊ ಇದು ಮೇಜರ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀರಿ ನಾವು.
1: ಹೀಗೆ ಬೇರೆ ಬೇರೆ ತರಹದ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನು ನಾವು
0: ನೋಡಬಹುದು.
1: ಅದ್ರ ಬಗ್ಗೆ ಇನ್ನೂ ನಾವು ಡೀಟೇಲ್ ಆಗಿ ಮಾತಾಡೋಣ ಸರ್. ನಮ್ಮ ಕೇಳುಗರು ಬಹಳ ಕಾತುರದಿಂದ ನಿನ್ನೆಯಿಂದನೂ ಕಾಯ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿ ಕರೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ.
2: ನಮಸ್ಕಾರ ಸರ್.
1: ನಮಸ್ತೆ. ನಿಮ್ಮ ಹೆಸರು ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ.
2: ರವೀಶ್ ಅಂತ ಸರ್.
1: ರವೀಶ್ ಎಲ್ಲಿಂದ?
2: ರವೀಶ್ ಅಂತ ಚಿಕ್ಕಮಗಳೂರಿಂದ.
1: ಮಾತಾಡಿ ರವಿ. ರವೀಶ್
2: 54 ವರ್ಷ. ಬಿ ಪಿ ಮಾತ್ರೆ ತಗೊಂತಿದ್ದೀನಿ ಒಂದು 18-17 ಇಯರ್ ಇಂದ. ನನ್ಗೆ ಕ್ವಶನ್ ಏನಂದ್ರೆ, ನಾನು 2020 ಯಾವಾಗ ಅವಾಗ ಎದೆ ನೋವು ಬರ್ತಾ ಇತ್ತು. ಹಾಸನಲ್ಲಿ ಮಿಷನ್ ಹಾಸ್ಪಿಟಲ್ ಚೆಕ್ ಮಾಡಿಸಿ ಟಿ ಎಂ ಟಿ ಎಲ್ಲ ಮಾಡ್ಬೇಕಾದ್ರೆ 80% ಬ್ಲಾಕ್ ಇದೆ ಅಂತ ಹೇಳಿ ರಿಪೋರ್ಟ್ ಕೊಟ್ರು. ತಕ್ಷಣ ಜಯದೇವ್ಸ್ ಹೋಗಿ ಆಂಜಿಯೋಗ್ರಾಮ್ ಮಾಡಿಸಿದ್ರು. ಆಂಜಿಯೋಗ್ರಾಮ್ ಮಾಡಿಲಿ ಏನೇನೆಲ್ಲ ನಾರ್ಮಲ್ ಇದೆ ಅಂತೇಳಿ ಬರೀ ಒಂದು 4 ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟು ಏನು ತೊಂದಿಲ್ಲ ಅಂತ ಕಳಿಸಿದ್ರು. ಇವಾಗ್ಲೂ ನನಗೆ ನಡಿಬೇಕಾದ್ರೆ ಸ್ವಲ್ಪ ಸುಸ್ತಾದ್ರೆ ಚೆಸ್ಟ್ ನಿಪ್ಪಲ್ ಸುತ್ತ ಪೇನ್ ಬರುತ್ತೆ ಸರ್.
1: ರವೀಶ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಡಾಕ್ಟರ್.
0: ನಮಸ್ಕಾರ ರವೀಶ್ ಅವರೇ. ಈಗ ನೋಡಿ, ಆ್ಯಂಡ್ ರವೀಶ್ ಅವರು ಆ್ಯಕ್ಚುಲಿ ನೀವು ಏನು ಕ್ವೆಶ್ಚನ್ ಕೇಳಿದ್ದಾರೆ, ಆ್ಯಕ್ಚುಲಿ ಅದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಯಾಕಂತಂದರೆ ಸುಮಾರು ಜನಕ್ಕೆ ಈ ಥರ ಎದೆ ನೋವು ಬರ್ತದೆ, ನಮ್ಮ ಓ ಪಿ ಡಿಗೆ ಬಂದು ತೋರಿಸ್ಕೊಂಡು ಹೋಗ್ತಾರೆ. ಸೊ ಜನರಲಿ ಮತ್ತು ನಿಮಗೋಸ್ಕರ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ನಮಗೆ ನೋವು ಬರುತ್ತೆ ಅಂದರೆ ಯಾವ ಥರ ಇರ್ತದೆ ಅಂತ ಫಸ್ಟು ನಾನು ಹೇಳ್ತೀನಿ, ಸರಿನಾ? ಅಂದರೆ ನಾವು ಸಾಮಾನ್ಯವಾಗಿ ಕೂತಿರ್ಬೇಕಾದ್ರೆ ಅಥವಾ ಏನು ಸಮಸ್ಯೆ ಇಲ್ದಿರ ಮಾಡಬೇಕಾಯ್ತು ಅಂದರೆ ಹೃದಯದ ನೋವು ಬರೋ ಚಾನ್ಸಸ್ಸು ತುಂಬ ಕಡಿಮೆ, ಸರಿನಾ? ಅಂಡ್ ಎಸ್ಪೆಷಲಿ ನೀವು ಹೇಳ್ತಿದ್ದೀರಲ್ಲ ಒಂದು ಪಾಯಿಂಟಲ್ಲಿ ಬರ್ತಿದೆ ಅಂತ ಹೇಳಿಬಿಟ್ಟು, ಇನ್ನಂಡ್ ಅರೌಂಡ್ ನಿಪ್ಪಲ್ ಅಂತ ಹೇಳ್ತಿದ್ದೀರಲ್ಲ, ಆ ಥರ ಚಾನ್ಸಸ್ಸು ತುಂಬ ಕಡಿಮೆ. ಹೃದಯ ಸಂಬಂಧಿ ನೋವು ಬರ್ತದೆ ಅಥವಾ ನಮ್ಗೆ ಅಟ್ಯಾಕ್ ಬರ್ತಿದೆ ಅಂತ ಜನರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಹೃದಯದ ನಡುಭಾಗ ಮೇಜರ್ಲಿ ಅಥವಾ ಎಡಭಾಗ, ಆಯಿತಾ, ಆ ಭಾಗದಲ್ಲಿ ನೋವು ಬರುತ್ತೆ. ಆ್ಯಂಡ್ ಅದು ನೋವು ಬಂತು ಅಂದಾಗ ನಾವು ಆ್ಯಕ್ಚುಲಿ ಸುಮ್ಮನೆ ಕೂತಿರೋಕ್ಕೂ ಆಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ, ತುಂಬ ಗಾಬರಿ ಆಗೋ ಥರ ಆಗುತ್ತೆ, ಸರಿನಾ? ಅದ್ರ ಜೊತೆಗೆ ತುಂಬ ಬೆವಿಯೋ ಥರ ಬರೋದು, ಇಲ್ಲಾಂತಂದರೆ ಕೆಲವೊಬ್ರಿಗೆ ಈ ನೋವು ಎಡಭುಜಕ್ಕೆ ಹೋಗ್ಬೋದು, ಎಡಗಡೆ ಕೈಗೆ ಹೋಗ್ಬೋದು, ಅಥವಾ ದವಡೆ ಅಂತ ಏನು ಹೇಳ್ತೀರಿ ದವಡೆವರೆಗೂ ಹೋಗ್ಬೋದು. ಈ ಥರ ನೋವು ಬಂತು ಅಂದರೆ ಸಾಮಾನ್ಯವಾಗಿ ಅದು ಹಾರ್ಟಿನ ಪ್ರಕಾರವಾಗಿರುವಂಥ ಸಮಸ್ಯೆಗಳು, ಸರಿನಾ? ಆವಾಗ ಹಾರ್ಟಿನ ಪ್ರಕಾರವಾಗಿ ಏನೋ ತೊಂದರೆ ಇದೆ ಅಂತ ನಾವು ಥಿಂಕ್ ಮಾಡ್ಬೋದು. ಸೊ ನಿಮಗೆ ಹೇಳ್ತಾ ಇರೋ ಸಮಸ್ಯೆ ನನ್ನ ಪ್ರಕಾರವಾಗಿ ಹಾರ್ಟಿನ ಪ್ರಕಾರವಾಗಿ ಅನ್ನಿಸ್ತಿಲ್ಲ, ಸರಿನಾ? ಇನ್ನೊಂದು ನೀವು ಹೇಳಿದ್ರಿ ಟಿ ಎಮ್ ಟಿ ಪರೀಕ್ಷೆ ಪಾಸಿಟಿವ್ ಬಂತು ಅಂತ. ಅದು ಟಿ ಎಮ್ ಟಿ ಪರೀಕ್ಷೆ ಅನ್ನೋದು ನೋಡಿ, ಎಲ್ಲ ಟೆಸ್ಟಲ್ಲೂ ನಾವು 100% ಅಂತ ಇದು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಟೆಸ್ಟು ನಮಗೆ ಇರಬಹುದು ಅಂತ ಒಂದು ಸೂಚನೆ ಕೊಡುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಅಂತೇಳಿನೇ ನೀವು ಜಯದೇವಾಗ ಹೋಗಿರೋದಲ್ವಾ? ಸೊ ಜಯದೇವದಲ್ಲಿ ಹೃದ್ರೋಧಕ ತಜ್ಞರು ಎಲ್ಲ ಪರೀಕ್ಷೆ ಮಾಡಿ ಹೇಳಿದ್ದಾರೆ ಅಂತ ಅಂದರೆ, ಏನಂತಾರೆ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದು, ಬ್ಲಾಕೇಜ್ ಇರೋದು, ಅದ್ರ ಪ್ರಕಾರವಾಗಿ ನೋವು ಬರ್ತಾ ಇರೋ ಚಾನ್ಸಸ್ಸು ಕಡಿಮೆ ಇದೆ ನೋಡಿ.

0: ಪೇನ್ ಏನಕ್ಕೆ ಇಲ್ವಾ ಸರ್, ನಡೆದ್ರೆ ಸಾಕು, ಸ್ವಲ್ಪ ಸುಸ್ತಾದ್ರೆ ಪೇನ್ ಬರುತ್ತೆ.
1: ಅಲ್ಲ ಅದು ಬೇಕಾಯ್ತು ಅಂದ್ರೆ ಇನ್ನೊಂದ್ಸತಿ ಚೆಕಪ್ ಮಾಡಿಸಿ ನೋಡ್ಬೇಕಾಗುತ್ತೆ.
2: ಈಗ 5 ವರ್ಷದ ಹಿಂದೆ ನೀವು ಚೆಕಪ್ ಮಾಡಿಸಿದ್ರಲ್ಲ ರವೀಶ್, ಇನ್ನೊಂದ್ಸರಿ ಮಾಡಿಸಿ ನೋಡೋಣ ಈಗ. ಯಾಕೆ ಅಂತಂದ್ರೆ ಪ್ರತಿ ವರ್ಷಕ್ಕೂ ನಮ್ಮ ಜೀವನ ಶೈಲಿಗಳು ಬದಲಾವಣೆ ಆಗ್ತಾ ಇರುತ್ತೆ, ವಯಸ್ಸಾಗ್ತಾ ಇರುತ್ತೆ. ಹಾಗಾಗಿ ಈ ಸರಿ ಇನ್ನೊಂದ್ಸರಿ ನೀವು ಮಾಡಿಸ್ಕೊಂಡು ಆ ನಂತರ ವೈದ್ಯರನ್ನ ಕಾಣಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಮುಂದಿನ ಕರೆಗೆ ಹೋಗುವ ಮುನ್ನ ಆತ್ಮೀಯ ಕೇಳುಗರೆ, ಇವತ್ತು ನಾವು ಹಲೋ ರೇಡಿಯೋ ಡಾಕ್ಟರ್ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನದ ಜನಪ್ರಿಯ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು, ನಿಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಪರಿಹಾರಗಳನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಕರೆಗಳನ್ನು ಮಾಡಬೇಕಾಗುತ್ತೆ, ದೂರವಾಣಿ ಕರೆಯನ್ನು ಮಾಡಬೇಕಾಗುತ್ತೆ. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2462289, ಮತ್ತೊಂದು ಸಂಖ್ಯೆ 2452258. ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ: 2462289, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕೋಡ್ ಸಂಖ್ಯೆ 0817. ನೀವು ಕರೆಗಳನ್ನು ಮಾಡಿ ನೇರವಾಗಿ ವೈದ್ಯರೊಂದಿಗೆ ಮಾತನಾಡಿ ಮುಂದಿನ ಕರೆಗೆ ನಾವು ಹೋಗ್ತಾ ಇದ್ದೇವೆ. ನಮಸ್ತೆ.
3: ಹಲೋ,
2: ನಮಸ್ಕಾರ
3: ಸರ್. ರವೀಶ್ ಸಾಲ್ಗಾನ.
2: ಇನ್ನೊಬ್ರು ರವೀಶ್. ಈಗ ರವೀಶ್ ಮಾತಾಡಿ ಡಾಕ್ಟರ್ ಜೊತೆ ನೇರವಾಗಿ.
3: ನಮಸ್ತೆ ಸರ್.
1: ನಮಸ್ಕಾರ, ಹೇಳಿ ರವೀಶ್ ಅವರೇ.
3: ಸರ್, ಇದು ಉಪ್ಸಕ್ಕೂ ಹಾರ್ಟ್ ಅಟ್ಯಾಕ್ ಏನಾದ್ರು ಪ್ರಾಬ್ಲಮ್ ಇದೆ?
1: ಅದೇ ಉಬ್ಸ ಬರ್ತಿತ್ತು ಅಂದರೆ ನೋಡಿ, ಉಬ್ಸ ನಮಗೆ ಒಂದು ಸಿಂಪ್ಟಮ್ಮು, ಅದಕ್ಕೆ ಹಲವಾರು ರೀಸನ್ಸ್ ಇದ್ದಾವೆ. ಸರಿನಾ? ಅಂದರೆ ಉಬ್ಸ ಅಂತಂದರೆ ನಮಗೆ ಉಸಿರಾಟದ ಸಮಸ್ಯೆ ಬರ್ತಿದೆ, ಏನಾದರೂ ನಡೆದಾಗ ಮಾಡಿದಾಗ ಉಸಿರಾಟದ ಸಮಸ್ಯೆ ಬರ್ತಿದೆ ಅಂತ ಬೇಸಿಕಲಿ ಅದು. ಸೊ ಇದರಲ್ಲಿ ಏನಂತಾರೆ, ಮೇಜರ್ ರೀಸನ್ ಅಂತಂದರೆ ಒಂದು ಶ್ವಾಸಕೋಶದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಬೇಕು. ಸರಿನಾ? ಅಂದರೆ ಕೆಲವೊಬ್ಬರಿಗೆ ಏನಾಗುತ್ತೆ, ಅಲರ್ಜಿಯಿಂದ ಆಗಿರ್ಬೋದು ಅಥವಾ ತುಂಬ ಜನ ಸ್ಮೋಕಿಂಗ್ ಮಾಡ್ತಾರೆ, ಅದರಿಂದ ಏನಾಗಿರುತ್ತೆ ಲಂಗ್ಸಲ್ಲಿ ಒಂಚೂರು ಡ್ಯಾಮೇಜ್ ಆಗಿರುತ್ತೆ. ಇಲ್ಲಾಂತಂದರೆ ಕೆಲವೊಬ್ಬರಿಗೆ ಗೊತ್ತಿದೆ ಆಸ್ತ್ಮಾ ಅಂತ ಕೇಳಿರ್ತೀರ, ಆ ಥರ ಸಮಸ್ಯೆ ಇರೋರಿಗೆ ಕೂಡ ಈ ಥರ ಉಸಿರಾಟದ ಉಬ್ಸ ಆಯಾಸ ಬರೋ ಚಾನ್ಸ್ ಇರುತ್ತೆ, ಅದು ಒಂದು. ಸರಿನಾ? ಮತ್ತು ಹೃದಯ ಸಂಬಂಧಿ ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ಅದು ಇದು ಏನಂತಾರೆ ಕೆಲವೊಬ್ಬರಿಗೆ ಆ ಥರ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಹೃದಯ ಸಂಬಂಧಿ ರೋಗಗಳಿರೋರ್ಗೂ ನಮಗೆ ಉಬ್ಸ ಆಯಾಸ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಫಸ್ಟು ಮೇಜರ್ ಅಂತಂದರೆ ನಾನು ಈ ಮುಂಚೆ ಹೇಳಿದೆ, ಹಾರ್ಟಿಂದು ಕೆಲಸ ಇರೋದು ಪಂಪ್ ಮಾಡೋದು ಅಂತ. ಆ ಥರ ಏನಾದರೂ ಪಂಪ್ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ಅಂಥ ಪೇಷೆಂಟ್ಸಿಗೆ ಈ ಥರ ಉಬ್ಸ ಆಯಾಸ ಬರ್ಬೋದು. ಸರಿನಾ? ಇಲ್ಲ, ಇನ್ನೊಂದೇನು ಅಂತಂದರೆ ತುಂಬ ಅಪರೂಪವಾಗಿ, ನಾನು ಸಾಧಾರಣ ಹೇಳಿದೆ ಈಗ ಜಸ್ಟು, ಹೃದಯಾಘಾತ ಬರ್ತಿದೆ ಅಥವಾ ಹೃದಯಾಘಾತ ಬರೋಂಥ ಮುನ್ಸೂಚನೆ ಇದೆ ಅಂತಂದರೆ ನೋವು ಬರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಕೆಲವೊಬ್ಬರಿಗೆ ಅಪರೂಪವಾಗಿ ಈ ಥರ ಉಬ್ಸ ಆಯಾಸ ಬರ್ಬೋದು. ಇದು ನಾವು ಯಾರಲ್ಲಿ ಕಾಣ್ತೀರಿ ಅಂತಂದರೆ ಮೇಯ್ನ್ಲಿ ಶುಗರ್ ಇರೋವಂಥ ಪೇಷೆಂಟು ಅಥವಾ ಸ್ವಲ್ಪ ವಯೋವೃದ್ಧರಾಗಿರೋರಿಗೆ ಅಥವಾ ಕಿಡ್ನಿ ಸಮಸ್ಯೆ ಇರೋವಂಥವ್ರಿಗೆ ಅಥವಾ ಏನಾದರೂ ಒಂಚೂರು ನರದ್ದು ದೌರ್ಬಲ್ಯ ಅಂತ ಏನು ಹೇಳ್ತೀರಿ ಅಂಥ ಪೇಷೆಂಟ್ಸಿಗೆ ಕೆಲವೊಬ್ಬರಿಗೆ ಏನಾಗುತ್ತೆ, ನೋವು ಕಾಣಿಸ್ಕೊಳೋದಿಲ್ಲ. ಅಂಥವ್ರಿಗೆ ಈ ಥರ ಸ್ವಲ್ಪ ಉಬ್ಸದ್ದು ಸಮಸ್ಯೆ ಇರಬಹುದು. ಅದು ಉಬ್ಸದ್ದು ಸಮಸ್ಯೆ ಬಂದಿದ್ದ ಕೂಡಲೇ ಹಾರ್ಟಿಂದು ಸಮಸ್ಯೆ ಇದೆ ಅಂತಲ್ಲ, ಅದು ಪರೀಕ್ಷೆ ಮಾಡಿ ನೋಡ್ಕೊಂಡೇ ಅದು ನಮಗೆ ಕ್ಲಾರಿಫೈ ಮಾಡಲಿಕ್ಕೆ ಆಗೋದು. ಬಟ್ ಎಸ್, ಪಾಸಿಬಿಲಿಟಿ ಇದೆ, ಉಬ್ಸ ಆಯಾಸ ಬಂತು ಅಂದರೆ ಹಾರ್ಟಿನ ಸಮಸ್ಯೆ ಇರಬಹುದು ಅಂತ ಒಂದ್ಸತಿ ತೋರಿಸ್ಕೊಳೋದು ಉತ್ತಮನೆ.
2: ಧನ್ಯವಾದ ರವೀಶ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ನಮಸ್ತೆ. ರೇಡಿಯೋ ಇಂದ ದೂರ ಬಂದು ಮಾತನಾಡಿ, ನಿಮ್ಮ ಹೆಸರು ಹೇಳಿ.
4: ಮಂಜುಳಾ, 72 ವರ್ಷ, ಚಿಕ್ಕಮಗಳೂರು ಸರ್. ನಂಗೆ ಎರಡೆ ಕೈ ಎರಡೆ ಭುಜ ನೋವು ಬರುತ್ತೆ, ಹಾಗೆ ಮತ್ತೆ ಎದೆ ನೋವು ಒಂದೊಂದ್ಸತಿ ಕಾಣಿಸ್ತಾ ಇರುತ್ತೆ. ನಿನ್ನೆ ಹೋಗಿ ಇಲ್ಲಿ ಮಲ್ಲಿಕಾರ್ಜುನ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ದೆ, ಏನ್ ಪರವಾಗಿಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಕಳ್ಸಿದ್ರು. ಎರಡೆ ಕೈ ಬಹಳ ನೋವಿದೆ ಸರ್, ನಂಗೆ ಬಹಳ ಒಂದು 6 ತಿಂಗಳಿಂದ ನೋವಿದೆ.
2: ರೇಡಿಯೋ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಸೌಂಡ್ ಕಡಿಮೆ ಮಾಡಿ ಮಾತಾಡಿ. ಡಾಕ್ಟರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಮಂಜುಳಾ ಅವರು.
1: ಮಂಜುಳಾ ಅವರ ಅಮ್ಮ ಅವರೇ, ನಮಸ್ಕಾರ ಅಮ್ಮ ಅವರೇ. ಈಗ ನೋಡಿ, ಅದು ನಿಮಗೆ ಕೈ ನೋವು ಜಾಸ್ತಿ ಇದೆಯಾ ಅಥವಾ ಎದೆ ನೋವು ಜಾಸ್ತಿ ಇದೆಯಾ ಅಂತ ಒಂದು ನೋಡಬೇಕು. ಸರಿನಾ? ಕೆಲವೊಂದ್ಸತಿ

0: ಸ್ವಲ್ಪ ವಯಸ್ಸಾಗಿರೋರಿಗೆ ಏನಾಗಿರುತ್ತೆ, ನಾವು ಮೂಳೆದು ಸಮಸ್ಯೆ ಬಂದಿರೋ ಚಾನ್ಸ್ ಇರುತ್ತೆ, ಅಂದರೆ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀರಿ, ಸರಿನಾ? ಅಂದರೆ ಇದು ಕೀಲು ಮೂಳೆದು ನಾವು ನೆಕ್ಸ್ಟ್ ವಾರದಲ್ಲೂ ಮಾತಾಡೋ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ದೀರಿ, ಬಟ್ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಈ ಥರ ವಯಸ್ಸಾಗಿರೋರಿಗೆ ಏನಾಗುತ್ತೆ, ಕೀಲು ಮೂಳೆಗಳದ್ದು ಒಂಥರ ಸವಿಯೋ ಥರ ಆಗಿರುತ್ತೆ, ಅಂಥವರಿಗೂ ಈ ಥರ ಕೈ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಕೈ ನೋವು ಬಂದಿದೆ ಅಂಥೇಳಿ ನೀವು ಜಾಸ್ತಿ ಗಾಬರಿ ಪಟ್ಕೊಳೋವಂಥದ್ದು ಏನು ಬೇಡ. ಆ ಥರ ನೋವು ಇನ್ನೂ ಇರೋದ್ರಿಂದ ನೀವು ಬೇಕಾಯಿತು ಅಂದರೆ ಇನ್ನೊಂದು ಸತಿ ಹೋಗಿ ECG ಮಾಡಿಸಿ ಪರೀಕ್ಷೆ ಮಾಡಿಸಿ ತೋರಿಸ್ಕೊಳ್ಳಿ, ಅದರಲ್ಲಂತೂ ತಪ್ಪಂತೇನಿಲ್ಲ. ನೀವು ಗಾಬರಿ ಪಟ್ಕೊಂಡು ಇದು ಮಾಡ್ಕೊಂತು ಅಂದರೆ ಏನು ಕೆಲಸ ನಡೆಯೋದಿಲ್ಲ. ನೋವು ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೊಂದು ಸತಿ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ.
1: ನಿನ್ನೆ ತೋರಿಸ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು ಅವರು.
0: ಅಲ್ಲ, ಅವರು ಅಲ್ಲಿ ECG ಪರೀಕ್ಷೆ ಅದು ಮಾಡಿದ್ರಮ್ಮ ನಿನ್ನೆ? ಎಲ್ಲ ನಾರ್ಮಲ್ ಇದೆ
2: ಅಂದಿದ್ರಂತೆ ಮಗನ ಕೈಲಿ.
0: ಅಲ್ಲ ಇರ್ಲಿ, ಪರವಾಗಿಲ್ಲ, ಅವರು ECG ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ನೋಡಿ, ಈ ತರ ನೋವು ಕಾಣಿಸ್ಕೊಂಡಾಗ ಎಸ್ಪೆಷಲಿ ನಮಗೆ ECG ತೆಗೆದು ನೋಡಿದಾಗ ನಾರ್ಮಲ್ ಇತ್ತು ಅಂದ್ರೆ ಅದು ಹಾರ್ಟಿನ ಸಮಸ್ಯೆ ಇರೋ ಚಾನ್ಸಸ್ ಕಡಿಮೆ, ಸರಿನಾ? ಬಟ್ ಆದ್ರೂ ಮತ್ತು ನೋವು ಬಂದಿದೆ ಅಂತ ಅಂದ್ರೆ ನಮಗೆ ಇನ್ನೊಂದ್ಸತಿ ಇದು ಏನಂತಾರೆ ECG ತೆಗೆಸ್ಕೊಳೋದಾಗ್ಲಿ ಇನ್ನೊಂದ್ಸತಿ ಡಾಕ್ಟರ್ನ ಭೇಟಿ ಮಾಡೋದ್ರಲ್ಲಾಗ್ಲಿ ಯಾವುದೇ ಅಂತ ತಪ್ಪಂತೂ ಇಲ್ಲ, ಸರಿನಾ? ಅದು ನೋಡಿ, ಒಂದ್ಸತಿ ಬೇಕಾಯ್ತು ಅಂದ್ರೆ ಇನ್ನೊಂದ್ಸತಿ ಹೋಗಿ ತೋರಿಸ್ಕೊಳ್ಳಿ.
1: ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ನಮಸ್ತೆ. ನಮಸ್ತೆ.
3: ಹಲೋ, ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು ಸರ್. ಸುಮಾರು ವಯಸ್ಸು 64, ಮಣಿಪುರ.
1: ಆಲೂರ್ ಹತ್ರ ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ.
3: 2010 ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್. ಸ್ಟಂಟ್ ಹಾಕಿದ್ರು ಜಡವ ಹಾಸ್ಪಿಟಲ್ ಅಲ್ಲಿ ಎರಡು. ಈಗ ಸುಮಾರು 16 ಆಯ್ತು ಬಂತು. ಈಗ ಮತ್ತೆ ತಿರ್ಗಾ ತುಂಬಾ ಪೇನ್ ಕಾಣಿಸ್ಕೊಳ್ತೈತೆ. ಒಂದ್ ಸ್ವಲ್ಪ ಏನಾದ್ರೂ ಎತ್ತು ಭಾರ ಎತ್ತಿದ್ರು ಬಗ್ಗಿದ್ರೆ ನೋವು ಬರ್ತಾರೆ ಸರ್. ಅದೇ ಮಧ್ಯದಲ್ಲಿ ಎರಡು ಭಾಗದಲ್ಲಿ.
1: ಕೃಷ್ಣಗೌಡ, ರೇಡಿಯೋ ಇಂದ ದೂರ ಬಂದ್ ಮಾತಾಡಿ, ಅಥವಾ ಸೌಂಡ್ ಕಡಿಮೆ ಮಾಡಿ ಮಾತನಾಡಿ. ಅದು ಪ್ರತಿಧ್ವನಿ ಆಗುತ್ತೆ, ಸರಿಯಾಗಿ ಕೇಳೋದಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಡಾಕ್ಟರ್ ಇವಾಗ.
0: ನಮಸ್ಕಾರ ಕೃಷ್ಣೇಗೌಡ್ರೆ.
3: ನಮಸ್ಕಾರ.
0: ಈಗ ಅದೇ, ನೀವು 2010 ಆಂಜಿಯೋಪ್ಲಾಸ್ಟಿ ಮಾಡಿಸಿ ಸ್ಟೆಂಟ್ ಎಲ್ಲ ಹಾಕಿಸ್ಕೊಂಡಿರೋದು.
3: ಹೌದು ಸರ್.
0: ಇವಾಗ ನಿಮ್ಗೆ ಇದು ಎದೆ ನೋವು ಎಷ್ಟು ದಿವಸದಿಂದ ಕಾಣಿಸ್ಕೊಂತಿದೆ?
3: ಒಂದು ತಿಂಗಳಾಯ್ತಾನೆ ಬಂತು ಸರ್. ಆಸನ ಲಂಗು ಎಲ್ಲ ECG ಮಾಡಿಸ್ತೆ, ಎಕೋ ಮಾಡಿಸ್ತೆ, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ತಿರ್ಗ ನೋವು ಹಾಗೆ ಬರ್ತಾನೆ ಇದೆ. ಅದು ಹಳೆ ಪ್ರಾಬ್ಲಮ್ ಇರ್ಬೇಕು ಅಂತ ಅಂದ್ರು.
0: ಅಲ್ಲ, ಮುಂಚೆನೂ ನಿಮ್ಗೆ ಇದೇ ತರ ನೋವು ಬಂದಿನ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿಸಿದ್ದು?
3: ಇದೇ ತರ ನೋವು ಬಂದು ಆಂಜಿಯೋಪ್ಲಾಸ್ಟಿ ಮಾಡಿಸಿದ್ದೆ. ಅವಾಗ ಹೇಳ್ಬಿಟ್ಟು ರೈಟ್ ಸೈಡ್ ನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು 2 ಹಾಕಿದ್ರು.
0: ಓಕೆ ಓಕೆ, ಸರಿ ಸರಿ. ಈಗ ನೋಡಿ, ಒಂದೇನು ಅಂತಂದ್ರೆ ನಿಮ್ಗೆ ನೋವು ಸ್ವಲ್ಪ ಏನಾದ್ರು ಕೆಲಸ ಮಾಡಿದಾಗ ಅಥವಾ ನಡೆದಾಗ ಮಾಡಿದಾಗ ಅಲ್ವಾ ನೋವು ಬರ್ತಾ ಇರೋದು? ಗೊತ್ತಾಯ್ತು ಗೊತ್ತಾಯ್ತು. ಈಗ ಅದ ನೋಡಿ, ಇದು ನೀವು ಹೇಳ್ತಾ ಇರೋಂತ ಸಮಸ್ಯೆ ಏನಿದೆ ಅದು ಒಂಚೂರು ಹೃದಯ ಸಂಬಂಧಿ ಕಾಯಿಲೆ ತರಾನೇ ಇದೆ, ಸರಿನಾ? ಸರಿನಾ. ಸೊ ಈಗ ನೀವು ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಬೇಕು, ಸರಿನಾ? ಆಯ್ತಾ, ಮಾತ್ರೆ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬೇಡಿ, ಆಯ್ತಾ? ಆಮೇಲೆ ದಯವಿಟ್ಟು ಬಂದು ನಮ್ಮ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ. ಇನ್ನೊಂದ್ಸತಿ ನಾವು ಚೆಕಪ್ ಮಾಡ್ತೀರಿ, ಜನಪ್ರಿಯ ಆಸ್ಪತ್ರೆಯಲ್ಲಿ ಬಂದು ತೋರಿಸ್ಕೊಳ್ಳಿ, ನಾವು ಚೆಕಪ್ ಮಾಡಿ ನೋಡ್ತೀರಿ ಏನಾಗ್ತಿದೆ ಅಂತ ಹೇಳಿ, ಸರಿನಾ? ಆ್ಯಂಡ್ ಇನ್ನೊಂದು ಏನು ಹೇಳಿ? ಅದೇ ಇನ್ನೊಂದು ಏನಂತಂದ್ರೆ, ಅವರು ಹೇಳಿರೋ ತರ ಇದು ಬ್ಲಾಕೇಜ್ ಬಂದಿರೋ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ನಮ್ಗೆ ಹಾರ್ಟ್ ಅಲ್ಲಿ ಎಡಗಡೆ ಬಲಗಡೆ ಅಂತ ನೀವು ಹೇಳಿದ್ರಿ, ಬಲಗಡೆ ಇದರಲ್ಲಿ ಸ್ಟೆಂಟ್ ಹಾಕಿದ್ರು ಅಂತ ಅಲ್ವಾ? ಸೊ ನಮಗೆ ಏನಂತಂದ್ರೆ, ಈಗ ಆಲ್ಮೋಸ್ಟ್ 15-16 ಆಗ್ತಾ ಬಂತು ನಿಮ್ಗೆ ಅದು ಸ್ಟೆಂಟ್ ಎಲ್ಲ ಹಾಕಿ, ಸರಿನಾ? ಸೊ ಈಗ ಎಡಗಡೆ ಕೆಲವೊಬ್ರಿಗೆ ಎಡಗಡೆ ಇರೋಂತ ಇದು ಭಾಗದಲ್ಲಿ ಬ್ಲಾಕೇಜ್ ಬಂದಿರೋ ಚಾನ್ಸ್ ಇರುತ್ತೆ, ಇಲ್ಲಾಂತಂದ್ರೆ ಹೊಸ ಬ್ಲಾಕೇಜು ಬಂದಿರೋ ಚಾನ್ಸಸ್ ಇರುತ್ತೆ. ಸೊ ನೀವು ಬೇಕಾಯ್ತು ಒಂದ್ಸತಿ ಬಂದು ತೋರಿಸ್ಕೊಂತು ಅಂದ್ರೆ ನಾವು ಕ್ಲೀನ್ ಆಗಿ ನೋಡಿ ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ಬೋದಾಗುತ್ತೆ. ಹೌದು, ನಾವು ಎಮರ್ಜೆನ್ಸಿಗೆ 24/7 ಅವೈಲೇಬಲ್ ಇರ್ತೀರಿ, OPD ಬೇಸಿಸ್ ಡೈಲಿ ಇರ್ತೀರಿ, ವಾರದಲ್ಲಿ 6 OPD ನಡೆದೇ ನಡೆಯುತ್ತೆ ನಮ್ದು. ಅದೇ ಅದೇ ಹೇಳದ್ನಲ್ಲ, ಸ್ವಲ್ಪ ಅದು ಹೃದಯ ಸಂಬಂಧಿ ಕಾಯಿಲೆ ತರಾನೇ ಇದೆ, ಅದು ದಯವಿಟ್ಟು ಬಂದು ತೋರಿಸ್ಕೊಳ್ಳಿ, ಇಗ್ನೋರ್ ಮಾಡ್ಕೊಳಕ್ ಹೋಗ್ಬೇಡಿ, ಸರಿನಾ?
1: ಧನ್ಯವಾದ ಕೃಷ್ಣೇಗೌಡ್ರೆ ಕರೆ ಮಾಡಿದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ನಮಸ್ತೆ.
4: ನಮಸ್ತೆ ಸರ್, ನಾವು ಬೇಲೂರು

0: ಕವಳದಿಂದ ರೂಪಾ.
1: ರೂಪಾ ಮಾತಾಡಿ.
0: ಸರ್ ಸರ್ ನಮಸ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾದ್ರೆ ಹೃದಯದ ನೋವು ಬರುತ್ತಾ?
2: ನಮಸ್ಕಾರ ಅಮ್ಮ ರೂಪ ಅವರೇ.
0: ನಮಸ್ಕಾರ ಸರ್.
2: ಅದೇ ಈಗ ನೋಡಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅಂದ್ರೆ ಸಾಧಾರಣವಾಗಿ ಜಠರ ಹತ್ರ ಹೊಟ್ಟೆ ರಿಲೇಟೆಡ್, ಹಾ ಸರಿನಾ? ಬಟ್ ಅದು ಏನಾಗುತ್ತೆ ಅಂತ ಅಂದ್ರೆ, ನಮ್ಗೆ ಅನ್ನನಾಳ ಅಂತ ಇರುತ್ತೆ. ನಾವು ಬಾಯಲ್ಲಿ ಏನ್ ತಗೊಂತೀರಿ ಅದು ಅನ್ನನಾಳದ ಮುಖಾಂತರವಾಗಿ ನಮ್ಗೆ ಹೊಟ್ಟೆಗೆ ಸೇರ್ಬೇಕು, ಸರಿನಾ? ಸೊ ಈಗ ಗ್ಯಾಸಿನ ಸಮಸ್ಯೆ ಬಂದಾಗ ಏನಾಗ್ತದೆ ಅಂತ ಅಂದ್ರೆ, ಅದು ಆ ಜಠರದ ಭಾಗದಲ್ಲಿ ಒಂಚೂರು ಆಸಿಡ್ ಅಂಶ ಜಾಸ್ತಿ ಇರುತ್ತೆ, ಸರಿನಾ? ಸೊ ಅವಾಗ ಏನಾಗುತ್ತೆ, ಈ ಆಸಿಡ್ ಅಂಶ ಸ್ವಲ್ಪ ಈ ಅನ್ನನಾಳದವರೆಗೂ ಬರೋ ಚಾನ್ಸ್ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವರೆಗೂ ನಮಗೆ ಎದೆ ಭಾಗದಲ್ಲಿ ಉರಿ ಬರೋ ಅಂಥದ್ದು, ನೋವು ಬರೋ ಅಂಥ ಸಾಧ್ಯತೆ ಇದೆ.
0: ಮತ್ತೆ ಇನ್ನೊಂದು ಪ್ರಶ್ನೆ ಸರ್,
2: ಹೇಳಿ.
0: ಜಾಸ್ತಿ ವ್ಯಾಯಾಮ ಮಾಡೋದ್ರಿಂದ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತಾ ಸರ್?
2: ಅಲ್ಲ, ನೋಡಿ, ವ್ಯಾಯಾಮ ಮಾಡಲೇಬೇಕು, ಸರಿನಾ? ನಾವು ಜೀವನ ಶೈಲಿಯಲ್ಲಿ ಅದು ಡೆಫಿನೆಟ್ಲಿ ಚೇಂಜ್ ಮಾಡ್ಕೊಬೇಕು. ವ್ಯಾಯಾಮ ಮಾಡೋದ್ರಿಂದ ನಮಗೆ ಹೃದಯದ ಮೇಲೆ ಒತ್ತಡ ಬೀಳುತ್ತೆ ಅಂತ ಹೇಳೋದು ತಪ್ಪು, ಸರಿನಾ? ಯಾಕೆ ಅಂತ ಅಂದ್ರೆ, ನಾವು ನಮಗೆ ಹಾರ್ಟ್ಗೆ ಸ್ವಲ್ಪ ಕೆಲಸ ಕೊಡ್ತಾ ಇರಬೇಕು, ಸರಿನಾ? ಸ್ವಲ್ಪ ಒತ್ತಡ ಕೊಡ್ತಾ ಇರಬೇಕು. ಅದು ಯಾವ ಥರ, ಫಿಸಿಕಲ್ ಒತ್ತಡ ಕೊಡಬೇಕು, ಮೆಂಟಲ್ ಒತ್ತಡ ಅಲ್ಲ, ಸರಿನಾ? ಸೊ ನೀವು ವ್ಯಾಯಾಮ ಮಾಡಿ ಇದೆಲ್ಲ ಮಾಡೋದ್ರಿಂದ ಹಾರ್ಟು ಗಟ್ಟಿ ಆಗುತ್ತೆ ಹೊತ್ತು ವೀಕ್ ಆಗೋದಿಲ್ಲ, ಸರಿನಾ? ಅದು ನಮ್ಮ ಲಿಮಿಟ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇರ್ಬೇಕಾಗುತ್ತೆ, ಸರಿನಾ? ನಮ್ದು ಬಾಡಿಗೆ ಏಜ್ ಪ್ರಕಾರವಾಗಿ ಸ್ವಲ್ಪ ಲಿಮಿಟ್ ಇರುತ್ತೆ, ಸಲ್ವಾ? ಅದ್ರ ಪ್ರಕಾರವಾಗಿ ನೋಡ್ಕೊಂತ ಮಾಡ್ತಾ ಇರ್ಬೇಕಾಗುತ್ತೆ ಅಷ್ಟೇನೆ. ಸೊ ವ್ಯಾಯಾಮ ಮಾಡೋದ್ರಿಂದ ಹಾರ್ಟಿಂದು ಸಮಸ್ಯೆ ಬರುತ್ತೆ ಅಂತ ಹೇಳೋದು ಅದು ತಪ್ಪು, ಸರಿನಾ?
0: ಸರಿ ಸರ್,
1: ಓಕೆ. ಧನ್ಯವಾದ ರೂಪ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ನಾನು ಮಧುರ ಅಂತ ಹೇಳಿ ಸರ್, ನಂದು ಹಾಸನ ಇಲ್ಲ.
1: ಮಾತಾಡಿ ಮಧುರ.
3: ಸರ್ ನಮಸ್ತೆ.
2: ನಮಸ್ಕಾರ, ಹೇಳಿ ಅಮ್ಮ.
3: ಸರ್, ಬಿಪಿಗೂ ಹಾರ್ಟ್ ರಿಲೇಟೆಡ್ಗೂ ಏನ್ ಸಂಬಂಧ ಅಂದ್ರೆ, ಬಿಪಿ ಅಂತ ಹೇಳಿದ್ರೆ ಈಗ ಯೂಶಲಿ ಎಲ್ಲರಿಗೂ ಬಿಪಿ ಅಂತಾರೆ. ಏನಂದ್ರೆ, ಈಗ ಚೆಕ್ಕೆ ಮಾಡ್ತಿರಲ್ಲ, ಅಕಸ್ಮಾತ್ ಸಿಟ್ ಮಾಡ್ತಿದಾರೆ ಅಂದ್ರೆ ಬಿಪಿ ಇರ್ಬೇಕು ಚೆಕ್ ಮಾಡಿಸ್ಕೊ ಅಂತಾರೆ. ಅಂದ್ರೆ ಅದಕ್ಕೂ ಯಾವ ತರ ರಿಲೇಟೆಡ್ ಅನ್ನೋದು ನನ್ನ ಪ್ರಶ್ನೆ.
2: ಸರಿ, ಈಗ ನೋಡಿ, ಬಿಪಿ ಅಂತಂದ್ರೆ ಬ್ಲಡ್ ಪ್ರೆಷರ್ ಅಂತ ಹೇಳ್ಬಿಟ್ಟು ನಮ್ಮ ಬಾಡಿಯಲ್ಲಿ ಸಾಮಾನ್ಯವಾಗಿ, ನಾನು ಫಸ್ಟಿಗೆ ಹೇಳಿದೆ, ನಮ್ಮ ಬಾಡಿ ಕೆಲಸ ಮಾಡಬೇಕು ಅಂತಂದ್ರೆ ನಮಗೆ ನ್ಯೂಟ್ರಿಷನ್ ಬೇಕು, ಆಕ್ಸಿಜನ್ ಬೇಕು ಬಾಡಿಗೆ ಅಂತ. ಅದನ್ನ ಸಪ್ಲೈ ಮಾಡೋ ಅಂತ ಕೆಲಸ ಈ ಬ್ಲಡ್ದು, ಸರಿನಾ? ಬ್ಲಡ್ ಅಲ್ಲಿವರೆಗೂ ಸೇರ್ಬೇಕು ಅಂತಂದ್ರೆ ನಮಗೆ ಹಾರ್ಟ್ ಪಂಪ್ ಮಾಡಬೇಕು, ರಕ್ತನಾಳಗಳ ಮುಖಾಂತರ ಹೋಗಿ ಸೇರ್ಬೇಕು, ಸರಿನಾ? ಬಿಪಿ ಅಂತಂದ್ರೆ ಏನು, ಈ ರಕ್ತನಾಳಗಳಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ನಮಗೆ ರಕ್ತ ಮುಂದೆ ಹೋಗೋದಕ್ಕೆ ನಮಗೆ ಸ್ವಲ್ಪ ಅಡಚಣೆ ಇರುತ್ತೆ, ಸರಿನಾ? ಸೊ ಅವಾಗ ನಮಗೆ ಪೇಷಂಟಿಗೆ ಬಿಪಿ ಚೆಕ್ ಮಾಡಿ ನೋಡಿ ಅದರ ಪ್ರಕಾರವಾಗಿ ಬಿಪಿ ಇದೆಯಾ ಇಲ್ವಾ ಅಂತ ಹೇಳ್ತೀರಿ, ಸರಿನಾ? ಸೊ ಹಾರ್ಟಿಂದ ಏನು ಕೆಲಸ, ಪಂಪ್ ಮಾಡೋದು. ಈಗ ಅಕಸ್ಮಾತ್ ಏನಾದರೂ ಈ ಥರ ರೆಸಿಸ್ಟೆನ್ಸ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅವರಿಗೆ, ಹಾರ್ಟಿಗೆ ಕೆಲಸ ಜಾಸ್ತಿ ಮಾಡುತ್ತದು, ಸರಿನಾ? ಸಾಮಾನ್ಯವಾಗಿ ಬಿಪಿ ಇಲ್ಲ ಅಂತಂದ್ರೆ ಸರಾಗವಾಗಿ ಬ್ಲಡ್ ಹೋಗ್ತಾ ಇರುತ್ತೆ, ಬಟ್ ಏನಾದರೂ ರೆಸಿಸ್ಟೆನ್ಸ್ ಬಂತು ಅಂದ್ರೆ ಹಾರ್ಟ್ ಕೆಲಸ ಜಾಸ್ತಿ ಆಗುತ್ತೆ, ಸರಿನಾ? ಅವಾಗ ನಮಗೆ ಹಾರ್ಟಿನ ಬಿಪಿ ಹಾರ್ಟಿನ ಮೇಲೆ ಎಫೆಕ್ಟ್ ಬೀಳುತ್ತೆ. ಅವಾಗ ಬಿಪಿ ಅನ್ಕಂಟ್ರೋಲ್ಡ್ ಆಗಿತ್ತು ಅಂದ್ರೆ, ನೀವು ಬಿಪಿ ಕಂಟ್ರೋಲ್ ಮಾಡ್ಕೊಂಡಿತ್ತು ಅಂದ್ರೆ ಸಾಧಾರಣವಾಗಿ ಹಾರ್ಟಿನ ಮೇಲೆ ಅಷ್ಟೊಂದು ಎಫೆಕ್ಟ್ ಬರೋದಿಲ್ಲ, ಸರಿನಾ? ಈ ತರ ರಕ್ತನಾಳಗಳಲ್ಲಿ ಇದು ಪ್ರೆಷರ್ ಜಾಸ್ತಿ ಆದಾಗ ಬಿಪಿ ಅಂತ ನಾವು ಬಿಪಿ ಕಾಯಿಲೆ ಇದೆ ಅಂತ ಕಂಡುಹಿಡಿತೀರಿ. ಅದು ಕಂಟ್ರೋಲ್ ಆಗಿಲ್ಲ ಅಂತ ಅಂದಾಗ ಏನಾಗುತ್ತೆ, ಹಾರ್ಟಿನ ಮೇಲೆ ಒತ್ತಡ ಬೀಳುತ್ತೆ. ಹಾರ್ಟಿನ ಮೇಲೆ ಒತ್ತಡ ಬಿದ್ದಾಗ ವಿಧ ವಿಧವಾದ ಚೇಂಜಸ್ ಬಂದ್ಬಿಟ್ಟು ಅದು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಸೊ ಹಾರ್ಟ್
3: ಬಿಪಿಗೆ ಇದು ಬಿಪಿ ಹೆರಿಡಿಟ್ರಿನೂ ಇರುತ್ತೆ ಅಂತ ಹೇಳ್ತಾರೆ, ಅಥವಾ ಫುಡ್ ಹ್ಯಾಬಿಟ್ಸ್, ಈಗ ಕೊಲೆಸ್ಟ್ರಾಲ್ ಜಾಸ್ತಿ, ಬ್ಲಾಕೇಜಸ್ ಆಗೋದಿಕ್ಕೆಲ್ಲ ಬ್ಲಡ್ ಥಿಕ್ ಆಗಿದ್ರೆ ಈ ತರ ಆಗದೆ ಅದಕ್ಕೆ ಪಂಪ್ ಮಾಡೋದಿಕ್ ಕಷ್ಟ ಆಗತ್ತೆ ಅಂತ ಇರುತ್ತೆ. ಈಗ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋದ್ರಿಂದನು ಬಿಪಿನ ಕಂಟ್ರೋಲ್ ಮಾಡ್ಕೋಬಹುದು.
2: ಇದಕ್ಕೆ
3: ಅಗತ್ಯ ಇದೆಯಾ?
2: ಇಲ್ಲ ಇಲ್ಲ, ನೋಡಿ, ನಾವು ಮೋಸ್ಟ್ ಆಫ್ ದ ಡಿಸೀಸಸ್ ಅಂದರೆ ಈಗ ನಾವು ಹೆಚ್ಚು ಜನರಲ್ ಕಾಣ್ತಾ ಇರೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀರಿ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋವಂಥ ಕಾಯಿಲೆಗಳು. ಅದ್ಯಾವುದು, ಈ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಮತ್ತು ಇದು ಏನಂತಾರೆ ಬೊಜ್ಜುತನ, ಇದೆಲ್ಲ ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಅದು ನಮ್ಮ ಬಾಡಿಯಲ್ಲಿ ನಾವೇ ಮಾಡ್ಕೊಳೋ ಅಂಥ ಕಾಯಿಲೆಗಳು, ಸರಿನಾ? ಸೊ ಫಸ್ಟು ನಾವು ಇದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾವು ನಮ್ಮ ಬಾಡಿ, ನಮ್ಮದು ಡೈಲಿ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಬೇಕು. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು, ಕರೆಕ್ಟಾಗಿ ಟೈಮಿಗೆ ಊಟ ಮಾಡಬೇಕು. ಆ್ಯಂಡ್ ಊಟ ಅಂತಂದರೆ ನ್ಯೂಟ್ರಿಷಿಯಸ್ ಫುಡ್ ತಗೊಬೇಕು. ನಾವು ಹೋಗಿ ಹೊರಗಡೆ ಊಟ ಮಾಡೋದು ಅಥವಾ ಮನೆಯಲ್ಲೇ ಮಾಡ್ಕೊಂಡು ತಿಂದರು ಅಂತ ಕರೆದಿರೋಂಥ ಊಟ ಮಾಡೋದು ಅಂಥದ್ದೆಲ್ಲ ಮಾಡಬಾರ್ದು. ಕರೆಕ್ಟಾಗಿ ಏನು ನಾವು ಮುಂಚೆಯಿಂದ ಯಾವ ಥರ ಪಾಲನೆ ಮಾಡ್ಕೊಂಬಂದಿದ್ದೀರಿ ಆ ಥರ ಇದು ಮಾಡ್ಕೊಂಬರ್ಬೇಕು. ಇಲ್ಲಿ ಟೂ ಫ್ಯಾಕ್ಟರ್ಸ್ ಇದೆ. ಒಂದು ಏನು ಅಂತಂದರೆ, ನಾವು ಊಟ ಇದು ಮಾಡೋ ಅಂಥ ಇದು ಪ್ರಕ್ರಿಯೆ ಏನಿದೆ ಅದು ತುಂಬ ಬದಲಾವಣೆ ಆಗಿದೆ. ನಾವು ಮುಂಚೆ ಇದಕ್ಕೆ ಕಂಪೇರ್ ಮಾಡ್ತು ಅಂದರೆ, ನಾವು ತುಂಬ ಫ್ರೈಡ್ ಐಟಮ್ಸ್ ಯೂಸ್ ಮಾಡ್ತೀವಿ.

0: ರೀ, ಫ್ರೈಡ್ ರೈಸ್ ಆಗಲಿ ಅಂತ ತುಂಬ ಎಣ್ಣೆ ಯೂಸ್ ಮಾಡುವಂಥ ಐಟಮ್ಸನ್ನು ಜಾಸ್ತಿ ಮಾಡ್ತೀರಿ. ಈಗ ಹಿಂದಿನ ಕಾಲದಲ್ಲಿ ನೀವು ಯೋಚನೆ ಮಾಡಿ ನೋಡ್ತು ಅಂದರೆ, ಅವರು ಮುದ್ದೆ ಅನ್ನ ಸಾರು ಅದು ಮ್ಯಾಕ್ಸಿಮಮ್ ತಿಂತಾಯಿದ್ರು. ಅದರಲ್ಲಿ ನಾವು ಎಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ರಿ? ಒಂದು ಒಗ್ಗರಣೆಗೋಸ್ಕರ ಅಂತ ಮ್ಯಾಕ್ಸಿಮಮ್ ಎಣ್ಣೆ ಯೂಸ್ ಮಾಡ್ತಾಯಿದ್ದಿದ್ದು. ಬಟ್ ನಾವು ಇವಾಗ ಏನು ಮಾಡ್ತಾಯಿದ್ದೀರಿ, ಬೆಳಗ್ಗೆ ಎದ್ದಿದ್ದ ಕೂಡಲೇ ಒಂದು ದೋಸೆ ಮಾಡ್ತೀರಿ ಅಂತಂದರೆ ಅದಕ್ಕೂ ಎಣ್ಣೆ ಉಪಯೋಗಿಸ್ತೀರಿ, ಅಥವಾ ಬೇರೆ ಏನಾದರೂ ಚಪಾತಿ ರೊಟ್ಟಿ ಮಾಡಬೇಕು ಅಂತಂದರೆ ಅದಕ್ಕೂ ಎಲ್ಲನೂ ಎಣ್ಣೆ ಉಪಯೋಗಿಸ್ತೀರಿ. ಸೊ ನಾವು ದೇಹದಲ್ಲಿ ನಮಗೆ ಇದು ಎಣ್ಣೆ ಅಂಶ ಜಾಸ್ತಿ ಕೂಡಿದಷ್ಟು ಈ ಎಣ್ಣೆ ಎಲ್ಲ ಹೋಗಿ ಒಂದು ಕಡೆ ಕೂರುತ್ತೆ. ಅದು ಎಲ್ಲಿ ಕೂರುತ್ತೆ? ಹಾರ್ಟಿಂದು, ಇದು ಹಾರ್ಟ್ ಅಲ್ಲ, ಇದು ದೇಹದ ರಕ್ತನಾಳಗಳಲ್ಲಿ ಕೂಡುತ್ತೆ. ಸೊ ಆವಾಗ ನಮಗೆ ಬ್ಲಾಕೇಜಸ್ ಬರುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸರಿನಾ?
1: ಜೊತೆಗೆ ಸರ್, ನಾವು ಆಯುರ್ವೇದದ್ದು ಮೆಡಿಸಿನ್ ಪ್ರಿಫರ್ ಮಾಡ್ತೀವಿ, ಮತ್ತೆ ಬಯೋಮೆಟ್ರಿಕ್ಸ್ ಬೆಡ್, ಬಯೋಮೆಗ್ನೆಟಿಕ್ ಬೆಡ್ ನ ಪ್ರಿಫರ್ ಮಾಡ್ತೀವಿ. ಅಂದ್ರೆ ಆಕ್ಸಿಜನ್ ಸಪ್ಲೈನ ಚೆನ್ನಾಗಿ ಮಾಡ್ಕೊಡುತ್ತೆ. ಹಿಂದಿನ ಕಾಲದಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ರು, ಮತ್ತೆ ಫುಟ್ ವೇರ್ ಅಂದ್ರೆ ನೆಲದ ಮೇಲೆ ನಡೀತಾ ಇದ್ರು. ಆಕ್ಸಿಜನ್ ಮ್ಯಾಗ್ನೆಟಿಕ್ ಪವರ್ ಇಂದ ಆಕ್ಸಿಜನ್ ಸಪ್ಲೈ ಚೆನ್ನಾಗ್ ಆಗ್ತಿದೆ, ನಮ್ ಬಾಡಿಗೆ ಸರ್ಕ್ಯುಲೇಷನ್ ಚೆನ್ನಾಗ್ ಆಗತ್ತೆ ಅಂತ ಈ ತರ ಇದೆ. ಈಗ ಮ್ಯಾಗ್ನೆಟಿಕ್ ಅದು ಬೆಡ್ ನ ನಾವು ಪ್ರಿಫರ್ ಮಾಡ್ತೀವಿ. ಕೆಲವೊಬ್ರಿಗೆ ಅದೇ ಚೆನ್ನಾಗಿ ಇದಾಗ್ತಿದೆ ವಿತ್ ಮೆಡಿಕೇಶನ್ ಅದ್ರ ಜೊತೆಗೆ. ಇಂಗ್ಲಿಷ್ ಮೆಡಿಸಿನ್ಗೂ ಇದಕ್ಕೂ ಮೆಡಿಕೇಶನ್ ಇಲ್ದಲೇನೆ ಇದು ಗುಣ ಆಗುವಂತದ್ದು ಇಲ್ಲಿ ಇಲ್ದೇ ಇರ್ಲಿ ಅಂತೇಳಿ ನಾವು ಪ್ರಿಫರ್ ಮಾಡ್ತಾ ಇದೀವಿ. ಅಂದ್ರೆ ಅದೇ ಯಾವ ತರ ವರ್ಕ್ಔಟ್ ಆಗ್ತಿದೆ ಅಂದ್ರೆ ರಿಸಲ್ಟ್ ಇದೆ. ಒಟ್ಟಿನಲ್ಲಿ ನನ್ಗೆ ಸೈಂಟಿಫಿಕಲಿ ಅದು ರಿಸಲ್ಟ್ ಅದ್ರ ಬಗ್ಗೆ ನನ್ಗೆ ಅಂದ್ರೆ ಸ್ವಲ್ಪ ನಾಲೆಡ್ಜ್ ಇದೆ. ಅಂದ್ರೆ
2: ಮಧುರ, ನಿಮ್ಮ ಪ್ರಶ್ನೆನ ಸಂಕ್ಷಿಪ್ತವಾಗಿ ಕೇಳಿ, ದೊಡ್ಡದಾಗಿ ಬೇಡ.
1: ಡಾಕ್ಟರ್ ಆಗಿರೋದ್ರಿಂದ ಅದು ನೆಲದ ಮೇಲೆ ಮಲಗ್ತಿದ್ದು, ಈಗ ಬಯೋಮೆಟ್ರಿಕ್ ಮ್ಯಾಗ್ನೆಟಿಕ್ ಪವರ್ ಬೆಡ್ ಯಾವ ತರ ವರ್ಕ್ ಆಗ್ಬಹುದು ಆಗತ್ತ ಅನ್ನೋದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ.
0: ಸರಿ, ಈಗ ನೋಡಿ, ಒಂದು ಆಯುರ್ವೇದದ ಬಗ್ಗೆ ಹೇಳಿದ್ರಿ. ಆಯುರ್ವೇದ ನೀವು ಎರಡು ತರದಲ್ಲಿ ಇದು ಥಿಂಕ್ ಮಾಡ್ಬೋದು. ಸರಿನಾ? ಒಂದು, ನಾನು ಆಯುರ್ವೇದದ ಬಗ್ಗೆ ಓದಿಲ್ಲ, ಸರಿನಾ, ಬಟ್ ನನಗೆ ತಿಳಿದಿರೋವರೆಗೂ ಆಯುರ್ವೇದ ನಿಮಗೆ ಉಪಯೋಗ ಆಗ್ತಿದೆ ಅಂತ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅದನ್ನು ಬಗ್ಗೆ ಇದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸರಿನಾ? ನನ್ನದು ಒಪಿನಿಯನ್ ಇಷ್ಟೇ. ನಿಮಗೆ ಆರೋಗ್ಯ ಅದು ಆಯುರ್ವೇದಕ್ಕೆ ನಿಮ್ಗೆ ವರ್ಕ್ ಆಗ್ತಿದೆ ಅಂತ ಅಂದರೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಬರ್ತಿಲ್ಲ ಅಂತಂದರೆ ನೀವು ಉಪಯೋಗಿಸ್ಬೋದು. ಬಟ್ ನಮ್ಮನ್ನು ಕೇಳ್ತು ಅಂದರೆ, ನಮ್ಮ ಸೈಂಟಿಫಿಕ್ ಲಿಟ್ರೇಚರ್ ಅಥವಾ ನಾವು ಏನು ಓದ್ಕೊಂಡಿದ್ದೀರಿ, ಸುಮಾರು ಇದ್ದಾವೆ, ಏನಂತಾರೆ, ಪ್ರಾಬ್ಲಮ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಈ ಸದ್ಯಕ್ಕೆ ಆರಾಮಾಗಿ ಅನಿಸಿದ್ರೂ ಮುಂದೆ ಸ್ವಲ್ಪ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದು ಎಲ್ಲ ಆಯುರ್ವೇದಿಕ್ ಇದರಿಂದನೂ ಟ್ರೀಟ್ಮೆಂಟಿಂದನೂ ಆಗುತ್ತೆ ಅಂತಲ್ಲ, ಕೆಲವೊಂದು ಇದ್ದಾವೆ. ಸರಿನಾ? ಸೊ ಅದ್ರ ಪ್ರಕಾರವಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸರಿನಾ? ಮತ್ತೆ ಇದು ಬೆಡ್ಡು ಮತ್ತೆ ಇದು ನೆಲದ ಮೇಲೆ ಮಲಗೋದು ಏನು ಹೇಳಿದ್ರಿ, ಅದು ಅಷ್ಟೇ ಸೈಂಟಿಫಿಕ್ ಲಿಟ್ರೇಚರ್ ಅಂತ ನಾವು ಏನು ಓದಿ ಮಾದಿದ್ದೀರಲ್ಲ ಅದರಲ್ಲಿ ಅಷ್ಟು ಇದಿಲ್ಲ. ಅವೆಲ್ಲನೂ ಇವಾಗ ಬರ್ತಾ ಇರೋವಂಥ ಒಂದು ಏನು ಹೇಳ್ಬೋದು, ಇನೋವೇಷನ್ಸ್ ಅಥವಾ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಸರಿನಾ? ಸೊ ನೀವು ಏನಂತಾರೆ, ನೆಲದ ಮೇಲೆ ಮಲಗೋದು ಆ ಬಯೋಮ್ಯಾಗ್ನೆಟಿಕ್ ಬೆಡ್ ಮೇಲೆ ಮಲಗೋದು ಒಂದೇ ಥರ ಆಯಿತು ಅಂದರೆ ನನಗಂತೂ ಗೊತ್ತಿಲ್ಲ ಏನು ಡಿಫ್ರೆನ್ಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿ.
2: ಅವ್ರಿಗೆ ಯಾವ್ದು ಕಂಫರ್ಟ್ ಅಂತ ಅನ್ಸುತ್ತೋ
0: ಅಷ್ಟೇ, ಅದಷ್ಟೇ. ನೋಡಿ, ನಾವು ಮಲಗೋ ಇದರಲ್ಲಿ ಪ್ರಕ್ರಿಯೆಯಲ್ಲಿ ನಮಗೆ ಕರೆಕ್ಟ್ ಆಗಿ ಕಂಫರ್ಟಬಲ್ ಆಗಿ 6 to 8 hours ಆಫ್ ನಮಗೆ ನಿದ್ದೆ ಹತ್ತಬೇಕು ಅಷ್ಟೇ, ಅದು ಮೈನ್ ಇರೋದು. ನಮಗೆ ಅದೇ ನೋಡಿ, ಈಗ ಬೆಡ್ ಮೇಲೆ ಮಲಗಿರೋದ್ರಿಂದ, ಈ ಬೆಡ್ ಮೇಲೆ ಮಲಗಿದ್ರಿಂದ ಬಾಡಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಅಂತ ನಾನಂತೂ ನಿಜ ಹೇಳ್ತೀನಿ, ನಿಮ್ಮ ಕಡೆಯಿಂದನೇ ಕೇಳ್ತಿರೋದು, ಮುಂಚೆ ಯಾವತ್ತೂ ಓದಿಲ್ಲ ಏನೂ ಇಲ್ಲ. ಸರಿನಾ? ಸೊ ಅದು ನನ್ನ ಪ್ರಕಾರ ನೀವು ಸಾಧಾರಣ ಬೆಡ್ ಮೇಲೆ ಮಲಗಿದ್ರೂ, ಯಾವ ಬೆಡ್ ಮೇಲೆ ಮಲಗಿದ್ರೂ ಬಾಡಿಗೆ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು ಎಲ್ಲನೂ ಅಂಗಗಳು ಆಲ್ರೆಡಿ ನಮ್ಮ ಬಾಡಿ ಒಳಗೆ ಇದ್ದಾವೆ. ಸರಿನಾ? ಸೊ ನಿಮಗೆ ಆಕ್ಸಿಜನ್ ಚೆನ್ನಾಗಿ ಒಳಗಡೆ ಹೋಗ್ತಿದೆ ಅಂತಂದರೆ ಅದು ಬಾಡಿಗೆ ಮೀಟ್ ಆಗೇ ಆಗುತ್ತೆ. ಅದರಿಂದ ಹೊರಗಿರುವಂಥ ಬೆಡ್ ಮೇಲೆ ಮಲಗೋದ್ರಿಂದ ಏನಾದರೂ ಇದಾಗುತ್ತೆ, ಚೇಂಜ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಅಂತೂ ಇಲ್ಲ. ನೋಡಿ,
2: ಧನ್ಯವಾದ ಮಧುರ ಅವರೇ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಮ್ಮ ಕೇಳುಗರಲ್ಲಿ ಒಂದು ಮನವಿ, ನಿಮ್ಮ ಸಮಸ್ಯೆಗಳು ಏನಿದ್ದಾವೋ ಅದನ್ನು ಮಾತ್ರ ಸಂಕ್ಷಿಪ್ತವಾಗಿ ತಾವು ಹೇಳಬೇಕು. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಹೃದಯ ಸಂಬಂಧಿ ಸಮಸ್ಯೆಗಳು ಏನಿದ್ದಾವೋ ಸರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ಮೊದಲು ಹೇಳುವಂಥದ್ದೇ ಪರೀಕ್ಷೆ, ಅದು ECGಯಿಂದ ಶುರು ಆಗುತ್ತೆ, ಮಾಡಿಸಿ ಅಂತೇಳಿ ಹೇಳ್ತಾರೆ. ಸಾಕಷ್ಟು ಪರೀಕ್ಷೆಗಳು ಇದ್ದಾವೆ, ಅವು ಕೂಡ ದುಬಾರಿ ಅನ್ನುವಂಥದ್ದು ನಮ್ಮ ಜನರಿಗೆ ಒಂದು ಸ್ವಲ್ಪ ಭಯವನ್ನು ತರ್ತಕ್ಕಂಥದ್ದು. ಜನಪ್ರಿಯ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲಿ ಏನಾದರೂ ರಿಯಾಯಿತಿ ಸಿಗಬಹುದಾ?
3: ಸರ್, ತಾವು ಹೇಳಿದಂಗೆ ಯಾವುದೇ ಹೃದಯ ಸಂಬಂಧ ಏನು ಎದೆ ನೋವು ಬಂತು ಅಂದರೆ ಫಸ್ಟಿಗೆ ಜನರಲ್ ಟೆಸ್ಟ್ ಅಂದರೆ ಡಾಕ್ಟರ್ ವೈದ್ಯರು ನೋಡ್ತಾರೆ, ನಾಡಿ ಮಿಡಿತ ಹೆಂಗಿದೆ, ಬಿ ಪಿ ಹೆಂಗಿದೆ ನೋಡ್ತಾರೆ, ಮತ್ತು ಹಾರ್ಟ್ಗೆ ಸ್ಟೆತೋಸ್ಕೋಪ್ ಅಂತ ಇಟ್ಬಿಟ್ಟು ನೋಡ್ತಾರೆ, ಹಾರ್ಟ್ ಬಡಿತ ಹೆಂಗಿದೆ ಅಂತ ನೋಡ್ತಾರೆ. ಅದು ಕನ್ಸಲ್ಟೇಷನ್ ಅಂತ ಹೇಳ್ತಾರೆ, ವೈದ್ಯರ
2: ಸಲಹೆ.
3: ಎರಡನೇದಾಗಿ ನೆಕ್ಸ್ಟ್ ಸ್ಟೆಪ್ ಇಮಿಡಿಯೇಟ್ ಹೋಗುವಂಥದ್ದು ECG ಅಂತ ಎಲ್ಲರಿಗೂ

0: ಇಸಿಜಿ, ಅದು ಇಸಿಜಿ ಮಾಡ್ತಾರೆ. ಇಸಿಜಿಯಲ್ಲಿ ಏನಾದರೂ ಡೌಟ್ ಇದೆ, ಏನಾದರೂ ವ್ಯತ್ಯಾಸ ಇದೆ, ಡೌಟ್ ಇದೆ, ತಕ್ಷಣ ಅವರು ನೆಕ್ಸ್ಟ್ ಇಕೋ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಇಕೋ ಸ್ಕ್ಯಾನಿಂಗ್ ಅಂದರೆ ಹೃದಯದ ಕಂಪ್ಲೀಟ್ ಸ್ಕ್ಯಾನಿಂಗ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಅದರಲ್ಲೂ ಅವ್ರಿಗೆ ಡೌಟ್ ಇದೆ ಅಂದರೆ ನೆಕ್ಸ್ಟ್ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಇವಾಗ ನಾನು ಆರ್ಥೋಪೆಡಿಕ್ ಸರ್ಜನ್, ಫಸ್ಟ್ಗೆ ಎಕ್ಸ್ರೇ ತೆಗಿತೀನಿ, ಅದರಲ್ಲಿ ಏನೋ ಸಮಸ್ಯೆ ಇದೆ ಬೆನ್ನು ನೋವು ಅಂತ ತಕ್ಷಣ ಮತ್ತೆ ಇಲ್ಲ, ನೆಕ್ಸ್ಟ್ ಸ್ಟೆಪ್ ಯಾವುದು, ಎಮ್ ಆರ್ ಐ ಮಾಡಬೇಕಾಗುತ್ತೆ. ಆ ಎಮ್ ಆರ್ ಐಯಲ್ಲಿ ಪರ್ಫೆಕ್ಟಾಗಿ ನರಗಳು ಎಲ್ಲನೂ ಕಾಣುತ್ತೆ, ಎಕ್ಸ್ರೇ ಏನು ಮೂಳೆ ಕಾಣುತ್ತೆ. ಅದೇ ರೀತಿ ಇ ಸಿ ಜಿಯಲ್ಲಿ ಏನು ಏನಾದರೂ ಚೇಂಜಸ್ ಕಾಣುತ್ತೆ, ಇಕೋದಲ್ಲಿ ಇನ್ನೂ ಹೆಚ್ಚಿನದು ಕಾಣುತ್ತೆ. ನೆಕ್ಸ್ಟ್ ಇನ್ನೂ ಪರ್ಫೆಕ್ಟಾಗಿ ಎಲ್ಲ ರಕ್ತನಾಳಗಳು ಗೊತ್ತಾಗಬೇಕಂದ್ರೆ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಈ ಒಂದು ಇಡೀ ಒಂದು ತಿಂಗಳಲ್ಲಿ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ಕೇವಲ 1,000 ರೂಪಾಯಿಗೆ ಕನ್ಸಲ್ಟೇಷನು, ಇ ಸಿ ಜಿ ಮತ್ತು ಇಕೋ ಕಾರ್ಡಿಯೋಗ್ರಾಮ್ ಅಂದರೆ ಹಾರ್ಟಿಂದು ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ. ನಾರ್ಮಲಿ ಇದಕ್ಕೆ 3,000 ಕಾಸ್ಟ್ ಬರುತ್ತೆ. ಬೇಕಿದ್ರೆ TMT ಅಂತಾರೆ, ನೆಕ್ಸ್ಟ್ ಒಂದು TMT ಅಂತ ಒಂದು ಈ ಥರ ಓಡಿಸ್ಬಿಟ್ಟು ಒಂದು ಮಿಷನ್ ಅಲ್ಲಿ ಓಡಿಸ್ಬಿಟ್ಟು TMT ಅಂತ ಅಂದ್ರೆ ಅದು ಡಾಕ್ಟರ್ ಹೇಳ್ತಾರೆ ಅದರ ಬಗ್ಗೆ
1: ಹೇಗೆ ಕೆಲಸ ಮಾಡ್ತದೆ,
0: ಅದು ಎಷ್ಟು ಕೆಲಸ ಮಾಡ್ತಾ ಇದೆ, ಸ್ಟ್ರೆಸ್ ಆದ್ರೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತೇಳಿ TMT. ಅಕಸ್ಮಾತ್ TMT ಮಾಡಿದ್ರೆ 500 ರೂಪಾಯಿ 1,500 ಆಗುತ್ತೆ, ಇಲ್ಲ 1,000 ರೂಪಾಯಿಗೆ ಆಗುತ್ತೆ. ಇದೊಂದು ವಿಶೇಷವಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಪ್ರಥಮವಾಗಿ ಏನು ಇವಾಗ ನಾವು ಈ ತಿಂಗಳು ಇಡೀ ಜುಲೈ ಲಾಸ್ಟ್ ವರೆಗೂ ಕೂಡ ಈ ಒಂದು ಪ್ರಯೋಜನವನ್ನ ಜನರಿಗೆ ಆಗ್ಬೇಕಂತೇಳಿ ನಾವು ಮಾಡ್ಕೊಟ್ಟಿದ್ವಿ.
1: ಅಂತಂದ್ರೆ ಹೃದಯ ಸಂಬಂಧಿ ಸಮಸ್ಯೆಗಳು ಇದಾವೆ ಅಂತ ಹೇಳಿ ಯಾರಿಗಾರು ಅನ್ಸಿದ್ರೆ ಈ ರಿಯಾಯಿತಿ ದರದಲ್ಲಿ ಅವರು ಬಂದು ಪರೀಕ್ಷೆಯನ್ನ ಮಾಡಿಸ್ಕೊಂಡು ಡಾಕ್ಟರಿಂದ ಒಂದು ಸಲಹೆಯನ್ನು ಕೂಡ ಪಡೆದುಕೊಳ್ಬಹುದು.
0: ಖಂಡಿತ ಖಂಡಿತ.
1: ಮುಂದಿನ ಕರೆಗೆ ಹೋಗೋಣ ಸರ್. ಸಾಕಷ್ಟು ಕರೆಗಳು ಬರ್ತಿದ್ದಾವೆ, ನಮ್ಮ ಕೇಳುಗರು ಕ್ಯೂನಲ್ಲಿದ್ದಾರೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
2: ನಮಸ್ಕಾರ.
1: ನಮಸ್ತೆ, ನಿಮ್ಮ ಹೆಸರೇಳಿ, ಮಾತನಾಡಿ.
2: ವಿರೂಪಾಕ್ಷ
1: ಮಾತಾಡಿ. ವಿರೂಪಾಕ್ಷ
3: ನಮಸ್ಕಾರ ಹೇಳಿ.
2: ಈಗ ಜಾಸ್ತಿ ಊಟದಲ್ಲಿ ತುಪ್ಪ ಬಳಸೋದ್ರಿಂದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಸರ್.
3: ಅದು ಡೆಫಿನೆಟ್ಲಿ ಇದೆ ನೋಡಿ, ನಮ್ಮ ಫುಡ್ ಹ್ಯಾಬಿಟ್ಸು ನಾವು ಚಿಕ್ಕವರಿಂದ ಯಾವ ಥರ ಫುಡ್ ಹ್ಯಾಬಿಟ್ಸು ಫಾಲೋ ಮಾಡ್ಕೊತೀರಿ ಅನ್ನೋದು ತುಂಬ ಇದಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ. ನಾವು ಹೇಳೋದೇನು ಅಂತಂದರೆ, ಯಾವ ಥರ ಎಣ್ಣೆ ಉಪಯೋಗಿಸ್ಬೇಕು ಅಂತ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀರಿ, ಸರಿನಾ? ಇದು ಕೆಮಿಕಲ್ ಅಥವಾ ಟೆಕ್ನಿಕಲ್ ಟರ್ಮಿನಾಲಜಿ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಹೆಚ್ಚಿರೋ ಅಂಶನ ನಾವು ಇದಾಗಬೇಕು, ಯೂಸ್ ಮಾಡಬೇಕು ಅಂತ. ಯಾಕೆಂತಂದರೆ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಏನು ಕೆಲವೊಂದು ಅಂಶಗಳಿದ್ದಾವೆ, ಸರಿನಾ? ಆ ಅಂಶಗಳನ್ನ ನಮಗೆ ಬಾಡಿಯಲ್ಲಿ ಹೋದಷ್ಟು ಅದು ಹೋಗ್ಬಿಟ್ಟು ಈ ರಕ್ತನಾಳಗಳಲ್ಲಿ ಕೂತ್ಕೊಂಡು ಬ್ಲಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ, ಸರಿನಾ? ನೀವು ಹೇಳಿರುವಂಥ ತುಪ್ಪ ಅಥವಾ ಬೆಣ್ಣೆ ಏನು ಉಪಯೋಗಿಸ್ತೀರಿ, ಆ್ಯಕ್ಚುಲಿ ಅದರಲ್ಲೆಲ್ಲನೂ ಅದು ತುಂಬ ಜಾಸ್ತಿ ಇರುತ್ತೆ, ಸರಿನಾ? ಸೊ ನಾವು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತು ಅಂದರೆ ಡೆಫಿನೆಟ್ಲಿ ತೊಂದರೆ ಆಗೇ ಆಗುತ್ತೆ, ಸರಿನಾ? ಬಟ್ ಈಗ ಹಾಂ ಹೇಳಿ.
2: ಈಗ ಟೈಮ್ ಟು ಟೈಮ್ ಊಟ ಮಾಡಬೇಕು ಅಂತ ಹೇಳ್ತಾರೆ, ಅದು ಸರಿನಾ? ಅಥವಾ ಹೊಟ್ಟೆ ಹಶುವಾದಾಗ ಊಟ ಮಾಡೋದು ಸರಿನಾ?
3: ಅಲ್ಲ ನೋಡಿ, ಅದು ಜನರ ಮೇಲೆ ಡಿಪೆಂಡು. ಟೈಮ್ ಟು ಟೈಮ್ ಅಂತ ನಾವು ಡಿಸೈಡ್ ಮಾಡ್ಕೊಬೇಕು ಯಾವ ಟೈಮಲ್ಲಿ ಊಟ ಮಾಡ್ತೀರಿ ಅಂತ ಹೇಳಿಬಿಟ್ಟು, ಸರಿನಾ? ನಮ್ಮ ಬಾಡಿಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ. ಈಗ ನೀವು ಏನಂತಾರೆ, ಕೂಲಿ ಕಾರ್ಮಿಕರಿಗೆ ಹೋಗ್ಬಿಟ್ಟು ಒಂದು ಹೊತ್ತು ತಿನ್ನಿರಿ ಎರಡು ಹೊತ್ತು ತಿನ್ನಿರಿ ಅಂತ ಹೇಳ್ತಂದ್ರೆ ಅವ್ರಿಗೆ ಆಗೋದಿಲ್ಲ, ಬಿಕಾಸ್ ಅವ್ರಿಗೆ ಬಾಡಿಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕಾಗಿರುತ್ತೆ. ಆ ಲೆಕ್ಕಾಚಾರದಲ್ಲಿ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ, ಸರಿನಾ? ನಮ್ಮ ಬಾಡಿ ರಿಕ್ವೈರ್ಮೆಂಟ್ಸು ನಮ್ಗೆ ಹೇಗೆ ಅಂತ ನಾವು ಅಡ್ಜಸ್ಟ್ ಮಾಡಿಕೊಂಡು ಅದರ ಪ್ರಕಾರ ಊಟ ಮಾಡಬೇಕಾಗುತ್ತೆ ಅಷ್ಟೇ.
1: ಧನ್ಯವಾದ ವಿರೂಪಾಕ್ಷ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ.
4: ನಮಸ್ತೆ.
1: ನಿಮ್ಮ ಹೆಸರು?
4: ವಿಜಯಲಕ್ಷ್ಮಣ ರಾಜ ಸರ್.
1: ಇನ್ನೊಂದ್ಸರಿ
4: ಶುಭಾಶಯಗಳೆಲ್ಲ ಡಾಕ್ಟರ್ಸ್ ಗಳಿಗೂ ಸರ್. ಮೊದಲಿಗೆ
1: ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಸರಿಯಾಗಿ ಹೇಳಿ.
4: ವಿಜಯಲಕ್ಷ್ಮಿ ಧನರಾಜರ
1: ಮಾತಾಡಿ. ವಿಜಯಲಕ್ಷ್ಮಿ ಅವರೇ,
4: ನಂದು ಪ್ರಶ್ನೆ ಸರ್.
1: ಯಾವ ಊರಿಂದ?
4: ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ ಸರ್.
1: ಮಾತಾಡಿ ಮಾತಾಡಿ
4: ಸರ್. ನನ್ನ ಪ್ರಶ್ನೆ, ಕೊರೋನಾ ಬಂದ್ಮೇಲೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಇದು ಸರ್, ಮತ್ತೆ ಕೊರೋನಾ ಇಂಜೆಕ್ಷನ್ ತಗೊಳೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಅದು ನಿಜನಾ ಸರ್ ಅಂತ?
1: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೇಳ್ತಾರೆ ನಿಮ್ಗೆ ವೈದ್ಯರು.
3: ಈಗ ನೋಡಿ, ಕೊರೋನಾ ಬಂದಾದ್ಮೇಲೆ ಒಂದು ಏನಂತಂದ್ರೆ ಜನರಿಗೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ, ಸರಿನಾ? ಅದು ನಾನು ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮಗೆ ಒಂಚೂರು ಜನರಿಗೆ ಒಂಚೂರು ಭಯ ಜಾಸ್ತಿ ಆಗಿದೆ, ಸರಿನಾ? ಮತ್ತು ಕೊರೋನಾ ಬಂದು ಕೊರೋನಾ ಇಂಜೆಕ್ಷನ್ ತಗೊಂಡಿರೋದ್ರಿಂದ ಜನಜೀವನದಲ್ಲಿ ಈ ಥರ ಏರ್ಪೇರ್ ಆಗ್ತಿದೆ ಅನ್ನೋದು ಡೆಫಿನೆಟ್ಲಿ ತಪ್ಪು, ಸರಿನಾ? ಅದೆಲ್ಲ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಏನಿದೆ ಅದರ ಪ್ರಕಾರವಾಗಿ ನಡ್ಕೊಂಬಂದಿರೋದು, ಸರಿನಾ? ಹಾಗಾಗಿ ಕೊರೋನಾ ಪ್ರಿವೆನ್ಷನ್ಗೆ ಅಂತ ವ್ಯಾಕ್ಸಿನ್ ಕೊಟ್ಟಿರೋದ್ರಿಂದ ಈ ಥರ ಹಾರ್ಟಿಂದು ಸಮಸ್ಯೆಗಳು ಅಥವಾ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ ಅನ್ನೋದು ಡೆಫಿನೆಟ್ಲಿ ತಪ್ಪು, ಆಯಿತಾ? ನಾನು ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಕೊರೋನಾ ಬಂದಾದಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ ಒಂದು

0: ಜೀವನದಲ್ಲಿ ತುಂಬಾನೇ ಇದು ಏರ್ಪೇ ಇದು ಶೈಲಿ ಭಯ ಉಂಟಾಗಿದೆ, ಮತ್ತು ಜೀವನ ಶೈಲಿನೂ ಸ್ವಲ್ಪ ತುಂಬಾ ಚೇಂಜ್ ಆಗಿದೆ. ಈಗ ನೋಡಿ ನೀವು, ಅದಕ್ಕನ್ನು ಮುಂಚೆ ಈಗ ಕೊರೋನಾ ಬರೋಕ್ಕಿಂತ ಮುಂಚೆ ಹೇಳ್ತು ಅಂದರೆ ನೀವು ಆ್ಯಕ್ಚುಲಿ ಜನ ಹೋಗಿ ಹೊರಗಡೆ ಸಾಮಾನು ತೊಗೊಂಬರೋರು, ಬಟ್ ಇವಾಗೆಲ್ಲನೂ ಮನೆಗೆ ತಂದು ಕೊಡ್ತಾರೆ. ಸೊ ಅಟ್ಲೀಸ್ಟ್ ಆ ಆ್ಯಕ್ಟಿವಿಟಿನೂ ಕಡಿಮೆ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆಯಲ್ಲ. ನಮ್ಮದು ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆಗಳು ಬಂದಿದೆ ಆ ಪ್ರಕಾರವಾಗಿ.
1: ಮಂಡಿ ನೋವು, ಕೈ ಕಾಲು ನೋವು ಎಲ್ಲ ಬರೋದನ್ನು ಸಹ ಕೊರೋನಾ ಇಂಜೆಕ್ಷನ್ ಇಂದ ಅಂತ ಹೇಳ್ತಾರೆ ಸರ್, ಅದು ಹೌದ?
0: ಇಲ್ಲ ಮೇಡಮ್, ಅದಂತೂ ತಪ್ಪು, ಅದಂತೂ ತಪ್ಪು. ಆ ತರ ಯಾವುದು ಇದಿಲ್ಲ ತಗೊಳ್ಳಿ ಅದು.
2: ಅದೇನು ವ್ಯಾಕ್ಸಿನ್ ಪಡ್ಕೊಂಡಿದ್ರ ಕರೋನಾದಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಅಷ್ಟೇನೆ
0: ಅಷ್ಟೇ. ನಿಮಗೆ ಯಾವುದೋ ತೊಂದರೆ ಆಗಲಿ ಅಂತ ಕೊಟ್ಟಿರೋದಲ್ಲ, ಕೊರೋನಾ ಬರ್ದಿರ ಇರಲಿ ಅಂತ ಕೊಟ್ಟಿರೋದು ಅಷ್ಟೇನೆ.
2: ಇಲ್ಲ, ಅದನ್ನ ನಮ್ಮ ಭಾರತೀಯ ವೈದ್ಯಕೀಯ ಸಂಘವನ್ನು ಕೂಡ ಹೇಳಿದ್ದೆ ಸ್ಪಷ್ಟವಾಗಿ, ಆ ಥರದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಇಲ್ಲ, ಅದು ಕರೋನಾದಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೋಸ್ಕರ ಇದ್ದಂತಹ ಒಂದು ಲಸಿಕೆ. ಧನ್ಯವಾದ ವಿಜಯಲಕ್ಷ್ಮಿ ಅವರೇ. ಮುಂದಿನ ಧನ್ಯವಾದ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
3: ನಮಸ್ತೆ ಸರ್.
2: ನಮಸ್ತೆ, ನಿಮ್ಮ ಹೆಸರು ಹೇಳಿ.
3: ನಮಸ್ಕಾರ ಸರ್, ನಾವು ಸವಿತಾ ಅಂತ ಸಾಲ್ಗಾಮೆಯಿಂದ ಸರ್
2: ಮಾತಾಡಿ. ಸವಿತಾ
3: ನಮಸ್ತೆ. ಡಾಕ್ಟರ್
0: ನಮಸ್ಕಾರ, ಹೇಳಿ ಅಮ್ಮ.
3: ಸರ್, ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ದಪ್ಪ ಇರೋರಿಗೆ ಬರುತ್ತಾ ಸಾಮಾನ್ಯ, ಇಲ್ಲ ತೆಳೋಗಿರೋರಿಗೂ ಬರುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್.
0: ಎಲ್ಲರಿಗೂ ಬರ್ಬೋದು, ಅದು ಕಾಮನ್ ಆನ್ಸರ್ ಸರಿನಾ. ಯಾರಿಗೆ ಜಾಸ್ತಿ ಅಂತ ಕೇಳ್ತು ಅಂದರೆ ಹೃದಯದಲ್ಲಿ ಕೊಬ್ಬು, ಹೃದಯ ಅಂತ ಅಂದರೆ ರಕ್ತನಾಳಗಳಲ್ಲಿ ಕೊಬ್ಬು ಯಾರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಥಿಂಕ್ ಮಾಡಬೇಕಾಗುತ್ತೆ. ಅವರಿಗೆ ಜಾಸ್ತಿ ಸರಿನಾ. ಅಂದರೆ ಈಗ ನೋಡಿ, ಯಾರಾದರೂ ತೆಳಗಿದ್ದಾರೆ ಅಂತ ಹೇಳ್ತು ಅಂದರೆ ಅವರು ನಾರ್ಮಲ್ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸರಿನಾ, ಆ ಥರ ಅದು ಲೆಕ್ಕಾಚಾರ. ಸೊ ದಪ್ಪ ಇದ್ದಾರೆ ಅಂತಿದ್ದವ್ರಿಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಬರುತ್ತೆ, ಸಣ್ಣ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾರಿಗಾದರೂ ಬರಬಹುದು ಸರಿನಾ.
3: ಅದೇ ಸರ್, ನಮ್ಮ ತಂದೆಯವರು ತೆಳುಗೆ ಇದಾರೆ ಸರ್, ಅವ್ರಿಗೂ ಸ್ವಲ್ಪ ಆ ಪ್ರಾಬ್ಲಮ್.
0: ಯಾವ ವಯಸ್ಸಲ್ಲಿ?
3: ಆಗ್ಲೇ ಅವ್ರಿಗೆ 75 ಆಗಿದೆ ಸರ್ ಅವಾಗ.
0: ನೋಡಿ, ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿಂದು ಹೃದಯದ ಸಮಸ್ಯೆಗಳು ಆಕ್ಚುಲಿ ಮುಂಚಿನ ಕಾಲದಲ್ಲಿ ಹೇಳಬೇಕು ಅಂತಂದ್ರೆ ವಯೋವೃದ್ಧರು ಅಂದ್ರೆ ಈಗ 60-70 ವರ್ಷದ ಮೇಲೆ ಇರೋರ್ಗೇನೆ ಜಾಸ್ತಿ ಕಾಣ್ಬರ್ತಿರೋದು. ಸೊ ಅದು ಬಾಡಿಯಲ್ಲಿ ಆಗುವಂತ ನಾರ್ಮಲ್ ಪ್ರಕ್ರಿಯೆಗಳವು ಸರಿನಾ. ಅದು ಕೆಲವೊಬ್ಬರಿಗೆ ಹೃದಯ ಸಂಬಂಧಿ ಆಗುತ್ತೆ, ಅವಾಗ ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆಗಳು ಬರುತ್ತೆ. ಕೆಲವೊಬ್ಬರಿಗೆ ಸ್ಟ್ರೋಕ್ ಅಂತ ಆಗುತ್ತೆ, ಅದು ಬ್ರೈನ್ ಅಲ್ಲಿ ಆಗುವಂತ ಚೇಂಜಸ್ಸು ಸರಿನಾ. ಈ ಪ್ರಕಾರವಾಗಿ ಬಾಡಿಯಲ್ಲಿ ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಒಂಚೂರು ಚೇಂಜಸ್ ಬದಲಾವಣೆಗಳು ಇರ್ತವೆ, ಅದರ ಪ್ರಕಾರವಾಗಿ ಕೆಲವೊಬ್ಬರಿಗೆ ಕಾಯಿಲೆ ಬರುತ್ತೆ, ಕೆಲವೊಬ್ಬರಿಗೆ ಕಾಯಿಲೆ ಬರೋದಿಲ್ಲ ಸರಿನಾ. ಸೊ ತೆಳಗಿರೋರಿಗೆ ದಪ್ಪಗಿರೋರಿಗೆ ಅಂತ ಅದು ಡಿಫ್ರೆನ್ಸ್ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ.
3: ಹಿಂದಿನ ಸಲ ಯಾರೋ ಒಬ್ಬರು ಕೇಳಿದ್ರು ತುಪ್ಪ ತಿಂದ್ರೆ ಬರುತ್ತಾ ಇಲ್ಲ ಬೆಣ್ಣೆ ತಿಂದ್ರೆ ಬರುತ್ತಾ ಅಂತ, ಇದು ಯಾವ್ದ್ರಲ್ಲಿ ಬರುತ್ತೆ ಸರ್?
0: ಎರಡರಲ್ಲೂ ಬರುತ್ತೆ.
3: ಬೆಣ್ಣೆಲಿ ಏನಾದ್ರೂ ಜಾಸ್ತಿ ಇರ್ತಿತ್ತ?
0: ಹಂಗಲ್ಲ, ಎರಡರಲ್ಲೂ ಆಗುತ್ತೆ. ನಾವು ಯಾವ ತರ ಯೂಸ್ ಮಾಡ್ತೀರಿ ಅಂತ ಮ್ಯಾಟರ್ ಆಗುತ್ತೆ ಸರಿನಾ. ನಾವು ಯಾವಾಗೋ ಅಪರೂಪಕ್ಕೆ ಯೂಸ್ ಮಾಡ್ತೀರಿ ಅಂತಂದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ರೆಗ್ಯುಲರ್ ಆಗಿ ದಿನನಿತ್ಯದಲ್ಲಿ ಅದನ್ನು ಉಪಯೋಗಿಸ್ತೀರಿ ಅನ್ನೋ ತರ ಬಂತು ಅಂದ್ರೆ ಡೆಫಿನೆಟ್ಲಿ ತಪ್ಪಾಗುತ್ತೆ. ಅದು ಡೆಫಿನೆಟ್ಲಿ ತುಪ್ಪ ಬಳಸಿದ್ರು ಬೆಣ್ಣೆ ಬಳಸಿದ್ರು ತೊಂದರೆ ಆಗುತ್ತೆ.
3: ಹೌದಾ? ಅದೇ ಸರ್, ನಮ್ಮ ತಂದೆಯವರು ಜಾಸ್ತಿ ಬೆಣ್ಣೆನೆ ತಿನ್ಕೊ ಬಂದ್ರು, ಅದಕ್ಕೋಸ್ಕರ ಅವರು ಈಗ ತೆಳುವಾಗಿದ್ರು ಅವ್ರಿಗೆ ಬೆಣ್ಣೆ ತಿಂದದ್ದೇ ಪ್ರಾಬ್ಲಮ್ ಆಯ್ತಾ ಅಂತ ಅದನ್ನ ನಾವು ಸ್ಟಾಪ್ ಮಾಡಿಸ್ಬಿಟ್ಟಿದೀವಿ, ಅದಕ್ಕೋಸ್ಕರ ಅದಕ್ಕೆ ಕೇಳೋಣ ಅನ್ಕೊಂಡು ಫೋನ್ ಮಾಡಿದೆ ಸರ್.
0: ಸರಿ,
2: ಧನ್ಯವಾದ, ಧನ್ಯವಾದ ಸವಿತಾ ಅವರೇ. ಮುಂದಿನ ಕರೆಗೆ ಹೋಗೋಣ ನಾವು. ನಮಸ್ತೆ. ನಮಸ್ತೆ
4: ನಮಸ್ತೆ ಸರ್.
2: ನಮಸ್ತೆ,
4: ನಿರಂಜನಿ ಮೂರ್ತಿ ಬೀರೂರಿಂದ.
2: ಇನ್ನೊಂದ್ಸರಿ ಹೇಳಿ.
4: ನಿರಂಜನಿ ಮೂರ್ತಿ ಬೀರೂರು ಸರ್.
2: ಮಾತಾಡಿ ನಿರಂಜನ ಮೂರ್ತಿ ಅವರೇ.
4: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ
4: ಸರ್. ನಾವು ಈಗ 20 ವ್ಯವಸಾಯ ಮಾಡ್ತಿದ್ವಿ ಸರ್, ಅವಾಗ ನಮಗೆ ಯಾವ್ದು ಕಾಣಿಸ್ತಿರ್ಲಿಲ್ಲ ಸರ್, ಪೇನ್ ಇವೆಲ್ಲ. ಆಮೇಲೆ ಗ್ಯಾಸ್ಟಿಕ್, ನಮಗೆ ಅದು ಗ್ಯಾಸ್ಟಿಕ್ ಎಲ್ಲ ಗೊತ್ತಿಲ್ಲ ಸರ್. ಅವೆಲ್ಲ ಟೈಮಿಂಗ್ ಸರಿ ಊಟ ಮಾಡ್ತಿದ್ವಿ, ವರ್ಕ್ ಮಾಡ್ತಾ ಇದ್ವಿ. ಈಗ ವ್ಯವಸಾಯ ಬಿಟ್ಟು 20 ಅಂದ್ರೆ ಜಮೀನಲ್ಲಿ ವರ್ಕ್ ಮಾಡ್ತೀವಿ ಸರ್, ಬೇರೆ ವ್ಯವಸಾಯ ಮಾಡಲ್ಲ ಸರ್ ಈಗ.
0: ಆಯ್ತು,
4: ಅದಕ್ಕೋಸ್ಕರ ಸರ್ ನಮಗೆ ಈಗ ಮುಂಜಾಗ್ರತೆಗೆ ಏನಾರ ಅದಕ್ಕೆ ನಮಗೆ ಈಗ ಇದು ಬರುತ್ತೆ ಸರ್, BP ಬರುತ್ತೆ ಅಂತೀವಲ್ಲ, ಅದು ಗ್ಯಾಸ್ಟಿಕ್ ಬರುತ್ತೆ ಅಂತ ಹೇಳ್ತಾ, ಅದನ್ನ ಮುಂಜಾಗ್ರತೆ ಕ್ರಮ ನಾವು ಕ್ರಮ ಕೈಗೊಳ್ಳೋದೇ ಸರ್ ಅದು ಬರೋ ಮುಂದೆ.
0: ನಿಮ್ಮ ವಯಸ್ಸು ಎಷ್ಟು ಈಗ? ಸರಿ, ಓಕೆ. ನೀವು ಆಕ್ಚುಲಿ ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರ, ನಿಮ್ಮ ಒಬ್ಬರಿಗೆ ಅಲ್ಲ, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನೋಡಿ, ನಾವು ಇದು ಏನಂತಾರೆ, ನಮ್ದು ಲೈಫ್ ಸ್ಟೈಲ್ ಏನಿದೆ ಅದು ಚಿಕ್ಕವರಿರೋಗಿಂದನು ಯಾವ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಿ ಅಂತಾನು ತುಂಬಾ ಇದು ಮ್ಯಾಟರ್ ಆಗುತ್ತೆ ಸರಿನಾ. ಸೊ ನೀವು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ ಅಂತಂದ್ರೆ ಆ ಪಾರ್ಟ್ವರ್ಗು ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ ಸರಿನಾ. ಬಟ್ ಒಂದ್ಸತಿ ನಾವು ಅಂದ್ರೆ ಬಾಡಿಯಲ್ಲಿ ನಮ್ಗೆ ಒಂಚೂರು ಡಿಸಿಪ್ಲಿನ್ ಅಂತ ಇರಬೇಕು. ಅವಾಗ ಅಂತಂದ್ರೆ ಬಾಡಿಗೆ ಒಂಚೂರು ಶ್ರಮ ಕೊಡ್ತಾ ಇತ್ತು ಅಂದ್ರೆ ಅದು ಅದ್ರ ಪ್ರಕಾರವಾಗಿ ಚೆನ್ನಾಗೇ ಇರುತ್ತೆ ಸರಿನಾ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡ್ಕೊಬೇಕು. ಈಗ ನೀವು ಕೇಳ್ತಾ ಇದ್ದೀರಾ ಮುಂದೆ ಏನ್ ಮಾಡ್ಬೋದು ಪ್ರಿವೆಂಟ್

0: ಆಲೋಚನೆಗೆ ಅಂತ. ಒಂದು, ಹೆಲ್ತ್ ಚೆಕಪ್ ರೆಗ್ಯುಲರ್ ಆಗಿ ಮಾಡಿಸ್ಕೊಬೇಕು, ಸರಿನಾ? ಇದು ನಿಮ್ಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಒಂದು 40-50 ವರ್ಷ ದಾಟಿದಾದ್ಮೇಲೆ ಎಲ್ಲರೂ ವರ್ಷಕ್ಕೆ ಒಂದ್ಸತಿ ಚೆಕಪ್ ಮಾಡಿಸ್ಕೊಬೇಕು, ಸರಿನಾ? ಯಾವ ಥರ ಚೆಕಪ್ಪು? ಬಿ ಪಿ ಚೆಕಪ್ ಮಾಡಿಸ್ಕೊಬೇಕು, ಶುಗರ್ ಚೆಕಪ್ ಮಾಡಿಸ್ಕೊಬೇಕು, ಕೊಲೆಸ್ಟ್ರಾಲ್ ಚೆಕಪ್ಪು, ಇದು ಬೇಸಿಕ್ ಚೆಕ್ ಮಾಡಿಸ್ಕೊಳ್ಳೇಬೇಕು, ಸರಿನಾ? ಇದ್ರ ಪ್ರಕಾರವಾಗಿ ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಇದು ಗೊತ್ತಾಗ್ತದೆ. ಯಾಕೆಂತಂದ್ರೆ ನಾವು ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀರಿ, ಈ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಯಾವುದೇ ರೀತಿಯಾದ ಇದು ಒಂದು ಸಿಂಪ್ಟಮ್ಸ್ ಅಂತ ಇರೋದಿಲ್ಲ, ತೊಂದರೆಗಳಂತ ಕೊಡೋದಿಲ್ಲ, ಬಂದು ಕೂತ್ಬಿಟ್ಟಿರುತ್ತೆ ಬಾಡಿ ಒಳಗಡೆ, ಸರಿನಾ? ಸೊ ಹಾಗಾಗಿ ನಾವು ರೆಗ್ಯುಲರ್ ಆಗಿ 40-50 ವರ್ಷ ದಾಟಿರೋರು ಎಸ್ಪೆಷಲಿ ಅಟ್ಲೀಸ್ಟ್ ಒಂದ್ಸತಿ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳೇಬೇಕು, ಆಯ್ತಾ? ಅಷ್ಟು ಮಾಡಿಸ್ಕೊಳ್ರಿ. ಅದರಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತ ಅಂದ್ರೆ ನೀವು ಮುಂದಿನ ಪ್ರಕಾರವಾಗಿ ಬೇರೆ ಟೆಸ್ಟ್ ಏನಾದ್ರು ಹೇಳಿದ್ರೆ ಮಾಡಿಸ್ಕೊಳ್ಳಿ. ಅಲ್ಲ, ಅಷ್ಟು ಮಾಡಿಸ್ಕೊಳ್ಳಿ. ನೀವು ಚೆಕಪ್ ಮಾಡಿಸ್ಕೊಬೇಕು ಅಂತ ಅಂದ್ರೆ ಅಷ್ಟು ಬೇಸಿಕ್ ಆಗಿ ಪರೀಕ್ಷೆ ಮಾಡಿಸ್ಕೊಬೇಕು. ಇನ್ನು ಬೇರೆ ಏನಾದ್ರೂ ಕೇಳೋದಿತ್ತು ಮಾಡೋದಿತ್ತು ಅಂದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ರು, ನಾವು ಮಾಡಿ ನೋಡ್ತೀರಿ.
1: ಧನ್ಯವಾದ ನಿರಂಜನ ಮೂರ್ತಿ ಅವರ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ ನಾವು. ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ವಸಂತ ಕುಮಾರ್ ಅಂತ, ದುದ್ದೋಬಳಿ ಮಾತ್ಮಳಿಂದ
1: ಮಾತಾಡಿ. ವಸಂತ ಕುಮಾರ್
2: ಸರ್, ನಮಸ್ಕಾರ. ಡಾಕ್ಟರ್ಗೆ
0: ನಮಸ್ಕಾರ, ಹೇಳಿ ಸರ್.
2: ಅದು ಕಾಲಲ್ಲಿ ಒಂದು ನರ ಕಟ್ಟಾದ್ರೆ ಏನಾದ್ರು ಇದಾಗಿ ಅದ್ರಲ್ಲೊಂದು 2 ಲೀಟರ್ ಬೆಡ್ ಹೋದ್ರೆ ಸರ್ ಡೆತ್ ಆಗತ್ತರ ಅಂತ.
0: ಇದು ನೋಡಿ, ಬಾಡಿಯಲ್ಲಿ ಎಷ್ಟು ಬ್ಲಡ್ ಹೋದ್ರೂ ಸಮಸ್ಯೆನೇ, ಅದು ಯಾವ ಪ್ರಮಾಣದಲ್ಲಿ ಹೋಗುತ್ತೆ ಅಂತ ಮ್ಯಾಟರ್ ಆಗುತ್ತೆ, ಎಷ್ಟು ಬೇಗ ಹೋಗುತ್ತೆ ಅಂತ ಮ್ಯಾಟರ್ ಆಗುತ್ತೆ, ಸರಿನಾ? ಸೊ ಡೆಫಿನೆಟ್ಲಿ 2 ಲೀಟರ್ಸ್ ವರೆಗೂ ಎಲ್ಲ ಬ್ಲಡ್ ಹೋಗಿದೆ ಅಂತಂದರೆ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಡೆತ್ ಆಗೇ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಸರಿನಾ? ಬಟ್ ಟೂ, ಯಾಕೆಂತಂದರೆ ನಮಗೆ ನೋಡಿ, ದೇಹದಲ್ಲಿರೋಂಥ ಬಾಡಿಯಲ್ಲಿರೋವಂಥದ್ದು 5 ಲೀಟರ್ ಬ್ಲಡ್, ಸರಿನಾ? ಆ 5 ಲೀಟರ್ ಬ್ಲಡ್ಡು ಇತ್ತು ಅಂದರೆ ನಾವು ಆರಾಮಾಗಿರ್ತೀರಿ, ಅಂದರೆ ಸಾಮಾನ್ಯ ಜನರಲ್ಲಿ, ಆನ್ ಆವರೇಜ್, ಸರಿನಾ? ಸೊ ಒಂದೇ ಸತಿಗೆ ನಿಮಗೆ 2 ಲೀಟರಷ್ಟು ಬ್ಲಡ್ ಲಾಸ್ ಆಗಿದೆ ಅಂತ ಅಂದರೆ ಅದು ಸ್ವಲ್ಪ ರಿಸ್ಕಿ ಸಿಚುಯೇಷನ್ ಅದು.
2: ಅದು ಬೆಡ್ ಕಟ್ಕೊಂಡು ನಾವು ರಕ್ತ ಹೋಗೋದಂಗೆ ಕಟ್ಟಿಗೆ ಹೋದ್ರೆ ಹಂಗೆ ಅಬೆಟ್ ಆಗುತ್ತೆ.
0: ಅಲ್ಲ, ಅದು ನೋಡಿ, ಒಂದು ಇಂಟರ್ನಲ್ ಹೆಮರೇಜ್ ಅಂತ ಹೇಳ್ತೀರಿ, ಬ್ಲೀಡಿಂಗ್ ಆಗ್ತಿತ್ತು ಅಂದರೆ ಯಾವ ಭಾಗಕ್ಕೆ ಆಗ್ತಿರುತ್ತೆ ಅಂತ ನಮಗೆ ಕಾಣಿಸೋದಿಲ್ಲ. ಏನಾದರೂ ನಮಗೆ ಹೊರಗಡೆ ಬ್ಲಡ್ ಬ್ಲೀಡಿಂಗ್ ಆಗದಿರ ಒಳಗಡೆ ಏನಾದರೂ ಬ್ಲೀಡಿಂಗ್ ಆಗ್ತಿತ್ತು ಅಂದ್ರೂ ನಾವು ಹೇಳೋಕ್ಕಾಗೋದಿಲ್ಲ.
2: ನಮ್ಮ ರಿಲೇಷನ್ ಒಬ್ರು ಬೆಡ್ ಹೋಗ್ಬಿಟ್ಟು ಡೆತ್ ಆಗ್ಬಿಟ್ರು ಮೊನ್ನೆ ಒಬ್ರಿಲಿ, ಅದಕ್ಕೆ ಹೆಂಗೆ ಅಂತ ಕೇಳಿಸ್ತಾ. ಬೆಡ್ ಹೋಗಿ ಡೆತ್ ಆಗ್ಬಿಟ್ರು.
0: ಸರಿ ಸರಿ,
1: ಧನ್ಯವಾದ ವಸಂತ ಕುಮಾರ್. ಮುಂದಿನ ಕರೆಗೆ ಹೋಗ್ತೀವಿ ನಾವು. ನಮಸ್ತೆ. ನಾಗರಾಜ್ ಮಾತಾಡಿ.
0: ನಮಸ್ಕಾರ, ಹೇಳಿ ಸರ್.
3: ಸರ್, ನಿಮಗೆ ಸ್ಟೆಂಟ್ ಹಾಕಿದ್ದಾರೆ, 2-3 ವರ್ಷ ಆಯ್ತು.
0: ಓಕೆ.
3: ಮೊದಲು 2-3 ಮಾಸ ಆಗ್ತಿದೆ, ಈಗೆಲ್ಲ ಲಾಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 1 ಮಾಸ ತಗೊಂತೀವಿ ಊಟಾದ್ಮೇಲೆ.
0: ಓಕೆ.
3: ಶುಗರ್ ಇದೆ, ಬಟ್ ವ್ಯಾಯಾಮ ಎಲ್ಲ ಮಾಡ್ತೀನಿ, ಚೆನ್ನಾಗಿದೆ ಅಂತ ಹೇಳಿ. ಈಗ
0: ಅಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಅಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು.
1: ಸರಿ ಮಾತಾಡಿ, ಜೋರಾಗಿ ಮಾತಾಡಿ ನಾಗರಾಜ್.
3: ಸರ್, ಅದು ಮಟನ್ ಚಿಕನ್ ತಿನ್ನೋದು ಬೇಡ ಅಂತನೋ, ಇದು ತುಪ್ಪಗಳು ಯಾವ ತಿನ್ನೋದು ಬೇಡ, ಅದು ಏನಿದೆ, ಯಾವ ಥರ ತಗೊಳ್ಬೇಕು?
0: ಈಗ ನೋಡಿ, ಆರೋಗ್ಯ ಪ್ರಕಾರವಾಗಿ, ಊಟದ ಪ್ರಕಾರವಾಗಿ ಹೃದ್ರೋಗಿಗಳು ನೋಡ್ಕೊಬೇಕಾಗಿರುವಂಥ ಕಾರ್ಯ ಅಂತ ಅಂದರೆ, ಒಂದು, ನಾವು ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಬೇಕು, ಸರಿನಾ? ಸೊ ಎಣ್ಣೆ ಪದಾರ್ಥಗಳು, ಕರ್ದಿದ್ದ ಪದಾರ್ಥಗಳು ಆದಷ್ಟು ಕಡಿಮೆ ಯೂಸ್ ಮಾಡ್ಕೊಬೇಕು, ಸರಿನಾ? ಸೊ ನೀವು ಮಟನ್ನು, ಮಾಂಸ ಅದು ಏನು ಹೇಳ್ತಿದ್ದೀರಾ, ಅವುಗಳಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಸರಿನಾ? ನಾನು ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಹೋದರೂ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಆದ್ದರಿಂದಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ, ನಾವು ಮಾಂಸ ಇದು ತಿನ್ನಲೇಬೇಕು ಅಂತಂದರೆ, ನಾನ್ ವೆಜಿಟೇರಿಯನ್ಸ್ ತಿನ್ನಬೇಕು ಅಂತಂದರೆ ಫಿಶ್ ತಿನ್ಬೋದು ನೋಡಿ, ಮೀನು ತಿನ್ಬೋದು, ಸೀ ಫುಡ್ಸ್ ತಿನ್ಬೋದು, ಅವುಗಳಲ್ಲಿ ಆದಷ್ಟು ಇದು ಕಡಿಮೆ ಇರುತ್ತೆ, ಸರಿನಾ? ನೀವು ಮಟನ್ ಆಗಲಿ ತೊಗೊಳ್ರಿ, ಬೇರೆ ಯಾವುದೇ ರೀತಿ ಮಾಂಸ ತೊಗೊಂಡು ನೋಡೋಕ್ಕೆ ಹೋದ್ರೂ ಅದರಲ್ಲಿ ಕೊಬ್ಬಿನಾಂಶ ಇದ್ದೇ ಇರುತ್ತೆ. ಸೊ ಆನ್ ಎ ರೆಗ್ಯುಲರ್ ಬೇಸಿಸ್ ಆಗಿ ನೀವು ತಿನ್ನೋದನ್ನು ಅವಾಯ್ಡ್ ಮಾಡ್ಕೊಬೋದು, ಸರಿನಾ? ಯಾವಾಗಾದರೂ ತಿಂಗಳಿಗೊಂದ್ಸತಿ, 2 ಸತಿ ಆ ಲೆಕ್ಕಾಚಾರದಲ್ಲಿ ತಿನ್ಬೋದು. ಮೊಟ್ಟೆ ರೆಗ್ಯುಲರಾಗಿ ತಿನ್ಬೋದು ನೋಡಿ, ನೀವು ತಿಂತೀರಿ ಅಂತ ಅಂದರೆ ವಾರದಲ್ಲಿ 1 ಸತಿ 2 ಸತಿ ಮೊಟ್ಟೆ ಬೇಕಾಯಿತು ಅಂದರೆ ಫುಲ್ ಮೊಟ್ಟೆ ಆಗಿ ತಿನ್ಬೋದು. ಅದು ಅದೇ ಹೇಳ್ತಿದ್ದೀನಲ್ಲ, 1 ಸತಿ 2 ಸತಿ ತಿಂತೀರಿ ಅಂತಂದರೆ ಫುಲ್ ಮೊಟ್ಟೆನೇ ತಿನ್ನಿ, ಸಮಸ್ಯೆ ಇಲ್ಲ. ಮತ್ತು ಅದಕ್ಕನ್ನ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅಂದರೆ, ಈ ಸೊಪ್ಪು ತರಕಾರಿ ಪಲ್ಯಗಳನ್ನ ಜಾಸ್ತಿ ತಿನ್ನಬೇಕು, ಸ್ವಲ್ಪ ಶುಗರ್ ಅಂಶ ಕಡಿಮೆ ಮಾಡ್ಕೊಬೇಕು. ಊಟದಲ್ಲಾಗಲಿ ಅಥವಾ ಏನಿದ್ರಲ್ಲಾದ್ರೂ ನಾವು ಶುಗರ್ ಇರೋವಂಥ ಐಟಮ್ಸ್ನ ಕಡಿಮೆ ಮಾಡ್ಕೊಬೇಕು. ಅದು ಡ್ರಿಂಕ್ಸು, ಸ್ಮೋಕಿಂಗು ಡೆಫಿನೆಟ್ಲಿ ನೋ. ನೀವು ಅದು ಆ್ಯಕ್ಚುಲಿ ಕೇಳೋ ಹಾಗೆ ಇಲ್ಲ, ಡ್ರಿಂಕ್ಸ್ ಆಗಲಿ ಸ್ಮೋಕಿಂಗ್ ಆಗಲಿ ಮುಟ್ಟೋ ಹಾಗೆ ಇಲ್ಲ. ಅದು ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ನೀವು ಆ ಕಡೆಯಿಂದ ಹೋಗ್ಬಿಡ್ಬೇಕು. ಯಾಕೆಂತಂದರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀರಿ, ನಾವು ಬೀಡಿ ಸಿಗರೇಟ್ ಸೇದಿಲ್ಲ ಅಂತಂದ್ರೂ ಬೇರೆಯವ್ರು ಸೇದೋದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ.

0: ಆಗುತ್ತೆ. ಸೊ ಆ ಕಡೆ ಹೋಗ್ಲಿಕ್ಕೂ ಹೋಗ್ಬಾರ್ದು.
1: ಅದೇ ಅದೇ ಅದೇ, ಅದು ಕೂಡ ನಮ್ಗೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ನಾಗರಾಜ. ಧನ್ಯವಾದ ಧನ್ಯವಾದ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ನಮಸ್ತೆ ನಮಸ್ತೆ, ಮಾತನಾಡಿ.
2: ನಮಸ್ತೆ
1: ಸರ್, ನಿಮ್ಮ ಹೆಸರೇಳಿ, ಪ್ರಶ್ನೆ ಏನಿದೆ?
2: ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡೋದು.
1: ಶಿವಲಿಂಗಯ್ಯ ಹಿರೇಮಠ್, ಬೆಳಗಾವಿಯಿಂದ ಫೋನ್ ಮಾಡಿದಿರಿ, ಏನ್ ಪ್ರಶ್ನೆ ಇದೆ ಕೇಳಿ.
2: ಎಲ್ಲ ವೈದ್ಯರಿಗೂ ವೈದ್ಯರ ದಿನದ
3: ಶುಭಾಶಯಗಳು. ಥ್ಯಾಂಕ್ ಯು.
1: ಪ್ರಶ್ನೆ ಏನಿದೆ ಕೇಳಿ.
2: ಲೈನ್ ಮ್ಯಾಗಿರುತ್ತೆ.
1: ಮಾತಾಡಿ ಮಾತಾಡಿ ಶಿವಲಿಂಗಯ್ಯ ಅವ್ರೆ, ಮಾತಾಡಿ.
2: ಹಲೋ.
1: ಮಾತಾಡಿ, ಪ್ರಶ್ನೆ ಏನಿದೆ ಕೇಳಿ.
2: ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು.
1: ಧನ್ಯವಾದ ಹೇಳಿದ್ರು ಡಾಕ್ಟರ್.
2: ಸರ್, ನಮ್ಗೆ ನಮ್ದು ಏನಂದ್ರೆ ಈಗ ಒಂದು ಏಜ್ 48 ರನ್ನಿಂಗ್. ನನಗೆ ಶುಗರ್ ಅಂದ್ರೆ 150-160 ತನಕ ತೋರಿಸಿದ್ರು ಊಟ ಆದ್ಮೇಲೆ. ಗುಳಿಗಿನ ಡೈಲಿ 40-45 ನಿಮಿಷ ವಾಕಿಂಗ್ ಮಾಡ್ತಂದ್ರಿ, ಗುಳಿಗಿನ ಕರೆಕ್ಟ್ ಹೋಗ್ತಂದ್ರಿ. ಆದ್ರೆ ನಂದು ಪ್ರಶ್ನೆ ಅಂದ್ರೆ ರೀ, ಇನ್ ಮುಂದಿನ ದಿನಗಳಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಲ್ದಂಗೆ ಏನಾದ್ರು ಮುಂಜಾಗ್ರತೆ ಕ್ರಮ ಇದ್ರೆ ನನಗೆ ಹೇಳ್ತಾರೆ, ಟಿಪ್ಸ್ ಗಳನ್ನ ಕೇಳ್ತಾರೆ.
3: ಇದು ನಿಮ್ಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆಕ್ಚುಲಿ ಏನಂತಂದ್ರೆ, ಆಲ್ರೆಡಿ ಶುಗರ್ ಇರೋದ್ರಿಂದ ನೀವು ರೆಗ್ಯುಲರ್ ಹೆಲ್ತ್ ಚೆಕಪ್ ಅಲ್ಲಿ ಇರ್ತೀರಾ, ಸರಿನಾ? ಸೊ ನಾವು ಹೃದ್ರೋಗನ ತಡೆಗಟ್ಟಬೇಕು ಅಂತಂದ್ರೆ ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡ್ಬೇಕು. 5 ಕೆಲಸ ಮಾಡ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಒಂದು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಬೇಕು, ಸರಿನಾ? ಈಗ ನೀವು ಬಿ ಪಿ ಚೆಕಪ್ ಮಾಡಿಸಿದ್ದೀರಾ, ಅದು ಗೊತ್ತಾ ಎಷ್ಟಿದೆ ನಿಮ್ದು ಬಿ ಪಿ ಅಂತ? ಗೊತ್ತಿರೋದಿಲ್ಲ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದೇ ಸಿಚುಯೇಷನ್ ನೋಡಿ, ನೀವು ಒಬ್ಬ ಏನಂತಾರೆ ಶುಗರ್ ಇರೋವಂಥ ಪೇಷೆಂಟ್ ಆಗಿನೂ ನಿಮಗೆ ನಿಮ್ಮದು ಬಿ ಪಿ ಎಷ್ಟಿದೆ, ನಾರ್ಮಲ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಜನರಿಗೂ ಗೊತ್ತಿರಲ್ಲ. ಸೊ ನಾವು ಆ್ಯಕ್ಚುಲಿ ಇದೊಂದು ಮೂರು ಇದನ್ನು ನೀಟಾಗಿ ಚೆಕ್ ಮಾಡಿಸ್ಕೊಬೇಕು, ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಸರಿನಾ? ಇದನ್ನು ನಾವು 45 ಅಥವಾ 50 ಆಗಿರೋದ್ರ ಮೇಲೆ ಎವ್ರಿ ಇಯರ್ಲಿ ಒಂದೊಂದು ಸತಿ ಚೆಕಪ್ ಮಾಡಿಸ್ಕೊಳೋದು ಒಳ್ಳೆಯದು, ಸರಿನಾ? ಯಾಕೆಂತಂದರೆ ಈ ಕಾಯಿಲೆಗಳು ನಮ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ, ಸರಿನಾ? ಅದು ಫಸ್ಟ್ ಥಿಂಗ್, ರೆಗ್ಯುಲರಾಗಿ ಹೋಗಿ ಚೆಕಪ್ ಮಾಡಿಸ್ಕೊಬೇಕು, ಸರಿನಾ? ಎರಡನೇದೇನು, ನಾವು ಊಟದಲ್ಲಿ ವ್ಯತ್ಯಾಸಗಳು ಮಾಡ್ಕೊಬೇಕು. ನಾನು ಆಲ್ರೆಡಿ ಹೇಳಿದೆ, ಆದಷ್ಟು ವೆಜಿಟೇರಿಯನ್ ಫುಡ್ಡು ತಿನ್ನಬೇಕು, ಅದರಲ್ಲಿ ಎಣ್ಣೆ ಅಂಶ ಕಡಿಮೆ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿಬಿಟ್ಟು, ಸರಿನಾ? ಕರ್ದಿದ್ದ ಪದಾರ್ಥ, ಹಪ್ಪಳ, ಸಂಡಿಗೆ ಇಂಥವೆಲ್ಲನೂ ಅವಾಯ್ಡ್ ಮಾಡ್ಕೊಬೇಕು. ರೆಗ್ಯುಲರಾಗಿ ಏನು ಊಟ ಮಾಡ್ತೀರೋ ಅದನ್ನು ಕರೆಕ್ಟಾಗಿ ಊಟ ಮಾಡ್ಕೊಬೇಕು. ಆದಷ್ಟು ನಮ್ಮ ಊಟದ ತಟ್ಟೆಯಲ್ಲಿ ಹಸಿರು ಅಂದರೆ ಸೊಪ್ಪು ತರಕಾರಿಗಳು ಸ್ವಲ್ಪ ಯಥೇಚ್ಛವಾಗಿತ್ತು ಅಂದರೆ ನಮಗೆ ಶುಗರ್, ನಿಮಗೆ ಎಸ್ಪೆಷಲಿ ಶುಗರು ಕಂಟ್ರೋಲ್ ಆಗುತ್ತೆ, ಆಮೇಲೆ ಹಾರ್ಟಿಗೂ ಒಳ್ಳೆಯದು, ಸರಿನಾ? ಆ್ಯಂಡ್ ನಾನ್ ವೆಜ್ ತಿನ್ನೋರಿಗೆ ಹೇಳ್ತೀನಿ, ನಾನ್ ವೆಜ್ ನಾವು ಅಂದರೆ ಒಂಥರ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀರಿ, ನಾವು ಅದನ್ನು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇದು ಹ್ಯಾಬಿಟ್ ಇತ್ತು ಅಂದರೆ ಆಲ್ರೆಡಿ ಅದನ್ನು ಬಿಟ್ಕೊಡ್ದಿರಾ, ಅದನ್ನು ನಾವು ಲಿಮಿಟಲ್ಲಿ ತಿನ್ನಬೇಕಾಗ್ತದೆ, ಸರಿನಾ? ಈಗ ನಾವು ಹೇಳ್ತೀರಿ ಜನರಿಗೆ ಚಿಕನ್ ತಿನ್ನರಿ ಅಂತ, ಬಟ್ ಅವರೇನು ಹೋಗಿ ಮಾಡ್ತಾರೆ ಅಂತಂದರೆ ಚಿಕನ್ ಬಿರಿಯಾನಿ ಅಂತ ತಿಂತಾರೆ, ಅದರಲ್ಲಿ ಚಿಕನ್ ಕನ್ನೂ ನಮಗೆ ರೈಸೇ ಜಾಸ್ತಿ ಆಗೋಗ್ಬಿಡುತ್ತೆ, ಸರಿನಾ? ಸೊ ದ ಹೋಲ್ ಪರ್ಪಸ್ಸು ಅದರಲ್ಲಿ ಇದಾಗೋಗ್ಬಿಡುತ್ತೆ. ಸೊ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ತಿನ್ನೋ ಥರ ಇತ್ತು ಅಂದರೆ, ಸರಿನಾ? ಮುದ್ದೆ ಅನ್ನ ಸಾರು ಥರ, ಮುದ್ದೆ ಸಾರು, ನಾನ್ ವೆಜ್ ಸಾರು ಏನು ಮಾಡ್ಕೊತಿದ್ರೆ ತಿನ್ಬೋದು, ಸರಿನಾ? ಬಟ್ ಅದು ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ, ತಿಂಗಳಿಗೊಂದ್ಸತಿ 2 ಆ ಲೆಕ್ಕಾಚಾರದಲ್ಲಿ ತಿನ್ಬೇಕಾಗುತ್ತೆ, ಆಯ್ತಾ? ಇದು ಎರಡನೇದು. ಮೂರನೇದೇನು ಅಂತ ಅಂದ್ರೆ,
2: ನನಗೆ ತೂಕ, ನನ್ನ ತೂಕ 70 ರೀ, ಸ್ವಲ್ಪ ಕಡಿಮೆ ಇದ್ರು, ನಾನು ಜಾಸ್ತಿ ಜಾಸ್ತಿ ಆತಂದ್ರೆ ಏಜ್ 48 ರನ್ನಿಂಗ್ ಅದ ರೀ.
3: ಅಲ್ಲ, ಅದು ತೂಕ ಅನ್ನೋದು ನಿಮ್ದು ಬಾಡಿ ಬಿಲ್ಟ್ ಮೇಲೂ ಮ್ಯಾಟರ್ ಆಗುತ್ತೆ, ನೀವು ಎಷ್ಟು ಉದ್ದ ಇದ್ದೀರಾ ಏನು ಅಂತೆಲ್ಲನೂ, ಸರಿನಾ? ಅದು ಒಂದ್ಸತಿ ಚೆಕಪ್ ಮಾಡಿಸ್ಕೊಂಡು ನೋಡ್ಕೊಬೇಕಾಗುತ್ತೆ. ಆಮೇಲೆ ಮೂರನೇದೇನು ಅಂತ ಅಂದ್ರೆ, ಈ ಮುಂದೆ ಒಬ್ರು
1: ಶಿವಲಿಂಗಯ್ಯ ಅವರೇ, ಡಾಕ್ಟರ್ ಹೇಳೋದನ್ನ ಕೇಳಿಸ್ಕೊಳ್ಳಿ ಒಂದ್ಸರಿ, ಮಧ್ಯೆ ಮಾತಾಡ್ಬೇಡಿ,
3: ಸರಿನಾ? ಅದು ಮೂರನೇದು ಇನ್ನೊಂದೇನು ಅಂತಂದ್ರೆ, ವ್ಯಸನಗಳು ಬಿಡಬೇಕು, ಸರಿನಾ? ಇನ್ ಕೇಸ್ ನಿಮ್ಗಂತಲ್ಲ, ಜನರಲ್ ಪಾಪ್ಯುಲೇಷನ್ಗೆ ಹೇಳ್ತಿರೋದು, ಪಬ್ಲಿಕ್ ಅವರಿಗೆ, ಯಾವುದೇ ರೀತಿ ಸ್ಮೋಕಿಂಗ್ ಮಾಡಕ್ಕೆ ಹೋದ್ರೂ, ಅದು ಒಂದ್ಸತಿ ಮಾಡಿದ್ರು 100 ಮಾಡಿದ್ರು, ಸ್ಮೋಕಿಂಗೇನೆ ಅದ್ರದ್ದು ಎಫೆಕ್ಟ್ಸ್ ಇರ್ತವೆ. ಡ್ರಿಂಕ್ಸೂ ಅಷ್ಟೇ, ಸ್ಮೋಕಿಂಗು ಡ್ರಿಂಕ್ಸನ್ನ ನಾವು ಅವಾಯ್ಡ್ ಮಾಡ್ಕೊಬೇಕು, ಸರಿನಾ? ಸ್ಮೋಕಿಂಗ್ ಅಂತಂದರೆ, ತಂಬಾಕು ಅಂತಂದರೆ ಸ್ಮೋಕಿಂಗ್ ಒಂದೇ ಅಲ್ಲ, ಕಡ್ಡಿ ಪುಡಿ ಹಾಕ್ತಾರೆ, ಮತ್ತು ಇದು ಪಾನ್ ಬೀಡ ಅಂತೆಲ್ಲ ಹಾಕ್ತಾರೆ, ಅದರಲ್ಲೂ ತಂಬಾಕು ಇರುತ್ತೆ, ಆ ಥರನೂ ನಾವು ಅವಾಯ್ಡ್ ಮಾಡ್ಕೊಬೇಕು, ಸರಿನಾ? ಅದಾದಮೇಲೆ ನೀವು ಆಲ್ರೆಡಿ ವಾಕಿಂಗು ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತಿದ್ದಾರೆ, ಡೆಫಿನೆಟ್ಲಿ ಅದು ಕಂಟಿನ್ಯೂ ಮಾಡಬೇಕು. ನಾವು ಹೇಳೋದೇನು ಅಂತಂದರೆ, ಒಂದು ವಾರದಲ್ಲಿ 150 ಮಿನಿಮಮ್ ಬೇಕು ಅಂತ ನಾವು ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ, ಅಂದರೆ ಹೊರದೇಶದಲ್ಲಿ. ಬಟ್ ನಮಗೆ ರಿಸ್ಕ್ ಜಾಸ್ತಿ, ಅದಾಗಿರೋದ್ರಿಂದ ನಾವು ವಾರ ಎವ್ರಿ ಡೇ ಮಾಡ್ಕೊಳೋದು ಒಳ್ಳೆಯದು. ಆಮೇಲೆ ನಿದ್ದೆ ಕ್ರಮನ ಕರೆಕ್ಟಾಗಿ ಫಾಲೋ ಮಾಡ್ಕೊಬೇಕು, ದಿನಕ್ಕೆ 6-8 ನಮಗೆ ಯಾವ ಕಂಫರ್ಟಬಲ್ ಇರುತ್ತೋ ಅದು ಪ್ರಾಪರಾಗಿ ಆಗಬೇಕು, ಆವಾಗಲೇ ನಮ್ಮದು ಸ್ಟ್ರೆಸ್ಸು ಮ್ಯಾನೇಜ್ ಆಗೋದು. ಇದೆಲ್ಲ ಮಾಡ್ಕೊತ ಹೋಯ್ತು

0: ಅಂದರೆ ನಮಗೆ ಹೃದ್ರೋಗ ತಡೆಗಟ್ಬೋದು ಅಷ್ಟೇ.
1: ಧನ್ಯವಾದ ಶಿವಲಿಂಗಯ್ಯ ಅವರೇ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಏನಿದೆ ಬೇಗ ಕೇಳಿ, ಸಮಯ ಇಲ್ಲ.
2: ಎದೆನೋವು ಮತ್ತೆ ಆಟಿಗೆ, ಎದೆನೋವಿಂದ ಆಟಿಗೆ ಪ್ರಾಬ್ಲಮ್ ಇದೆ.
1: ನಿಮ್ಮ ಹೆಸರು ಹೇಳಿ ಅಮ್ಮ.
2: ಪ್ರತಿಭಾ ಹಾಸನ್.
0: ಈಗ ನೋಡಿ, ಎದೆನೋವು ಬಂದವ್ರಿಗೆಲ್ಲಾನು ಹಾರ್ಟಿನ ಸಮಸ್ಯೆ ಇದೆ ಅಂತಲ್ಲ, ಎದೆನೋವು ಬರದೇ ಇರೋರ್ಗು ಹಾರ್ಟಿನ ಸಮಸ್ಯೆ ಇಲ್ಲ ಅಂತಲ್ಲ, ಸರಿನಾ? ಎದೆನೋವು ಬರ್ತಾ ಇರೋರು ಹೋಗಿ ಆಸ್ಪತ್ರೆಯಲ್ಲಿ ಆದಷ್ಟು ಬೇಗ ತೋರಿಸ್ಕೊಬೇಕು, ಸರಿನಾ? ಅಂಡ್ ಹಾರ್ಟಿನ ಪ್ರಕಾರವಾಗಿ ಎದೆನೋವು ಬರಬೇಕು ಅಂತಂದರೆ, ನಾನು ಈ ಮುಂಚೆನೇ ಹೇಳಿದೆ, ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಬರ್ತದೆ, ಇಲ್ಲಾಂತಂದರೆ ನೋವು ಬಂದಾಗ ಎಡಗೈ ಎಡಭುಜ ಅಥವಾ ಎಡಗಡೆ ದವಡೆ ಆ ಕಡೆ ನೋವು ಹರಡ್ದಂಗೆ ಆಗುತ್ತೆ, ಸರಿನಾ? ಅದಾದಮೇಲೆ ಕೆಲವೊಬ್ಬರಿಗೆ ತುಂಬ ಎದೆನೋವು ಬಂದಾಗ ತುಂಬ ಸುಸ್ತಾಗಿ ಹೋಗ್ತಾರೆ, ತುಂಬ ಬೆವ್ತ್ ಬಿಡ್ತಾರೆ, ಈ ಥರ ಲಕ್ಷಣ ಅಲ್ಲ, ಆ ಥರ ಲಕ್ಷಣ ಇತ್ತು ಅಂದರೆ ಡೆಫಿನೆಟ್ಲಿ ಒಂದ್ಸತಿ ಬಂದು ಕಾಣ್ರಿ ಡಾಕ್ಟರ್. ನಮ್ಮನ್ನು ಬಂದು ಕಾಣ್ತು ಅಂದರೆ ಏನು ಅಂತ ನಾವು ವಿಚಾರ ಮಾಡಿ ನೋಡ್ಬೋದು, ನಮ್ಮ ಆಸ್ಪತ್ರೆಗೆ ಬಂದು ನೋಡ್ತು ಅಂದರೆ.
2: ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್?
0: ಏನು ಹೇಳಿ?
2: ಈ ಕೋಪ ಬರುತ್ತಲ್ಲ, ಸಿಟ್ಟು ಕೋಪ.
1: ಪ್ರತಿಭಾ, ಒಂದ್ಸರಿ ಡಾಕ್ಟರ್ನ ಕಾಣಿ ನೀವು, ಸಮಯ ಮೀರ್ತಾ ಇದೆ ನಮ್ಗೆ, ಹಾಗಾಗಿ ನಿಮ್ ಜೊತೆ ಹೆಚ್ಚು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್, ಇದುವರೆಗೆ ಸುಮಾರು 14 ಜನ ನಮ್ಗೆ ಕರೆ ಮಾಡಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರು, ಅವ್ರಿಗೆ ಒಳ್ಳೆ ಉತ್ತರವನ್ನು ಕೂಡ ನೀವು ಕೊಟ್ರಿ ಸರ್, ನಿರರ್ಗಳವಾಗಿ ಕೊಟ್ರಿ. ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ 30 ಸೆಕೆಂಡ್ ಅಲ್ಲಿ ಹೇಳಿ ಸರ್.
0: ಓಕೆ, ಮೇನ್ಲಿ ಏನು ಅಂತಂದ್ರೆ, ಹೃದ್ರೋಗ ಮುಂಚೆ ಎಲ್ಲರಿಗೂ ವಯೋವೃದ್ಧರಲ್ಲಿ ಬರ್ತಿದ್ರು, ಇವಾಗಿನ ಕಾಲದಲ್ಲಿ ಯುವಕರಲ್ಲೂ ಬರ್ತಾ ಇದೆ. ಒಂದು ಮೇನ್ ಕಾರಣ ಅಂತಂದ್ರೆ ನಮ್ದು ಜೀವನ ಶೈಲಿನ ನಾವು ಚೇಂಜ್ ಮಾಡ್ಕೊಬೇಕು. ಸೊ ಅದೊಂದು ಮೇನು. ಇನ್ನೊಂದು ಏನು ಅಂತಂದ್ರೆ, ನಾವು ಹೋಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ನಾವು ಮನೆಯಲ್ಲೇನೆ ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಬೇಕು. ಕಿಚನ್ ಅಲ್ಲಿ ನಾವು ಊಟನ ಕಂಟ್ರೋಲ್ ಮಾಡಿ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತು ಅಂದ್ರೆ ಅರ್ಧ ಕಾಯಿಲೆ ಕಡಿಮೆ ಆಗುತ್ತೆ, ಇನ್ಕ್ಲೂಡಿಂಗ್ ಹಾರ್ಟ್ ಕಾರ್ಡಿಯಾಕ್ ಡಿಸೀಸಸ್. ಸರಿನಾ? ಬಿ ಪಿ ಆಗಲಿ ಶುಗರ್ ಆಗಲಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಆ ಥರ ಮಾಡಿಕೊಂಡು ಜೀವನ ಶೈಲಿ ಚೇಂಜ್ ಮಾಡ್ಕೊಬೇಕು, ವಾಕಿಂಗು ಎಕ್ಸಸೈಸ್ ಮಾಡ್ಕೊಬೇಕು, ಸ್ಮೋಕಿಂಗು ವ್ಯಸನಗಳನ್ನ ಅವಾಯ್ಡ್ ಮಾಡ್ಕೊಬೇಕು. ಇದಿಷ್ಟು ಮಾಡಿಕೊಂಡು ರೆಗ್ಯುಲರ್ ಚೆಕಪ್ಪಲ್ಲಿ ಇತ್ತು ಅಂದರೆ ನಾವು ಆದಷ್ಟು ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ಬೋದು.
1: ಡಾಕ್ಟರ್ ಅಬ್ದುಲ್ ಬಶೀರ್ ಅವರು, 10 ಸೆಕೆಂಡಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
3: ಅದೇ ಇವಾಗಲೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೃದಯದ ಸಂಬಂಧಪಟ್ಟ ಎಲ್ಲಿ ಹೇಳಿದ್ದಾರೆ. ಪ್ರಥಮವಾಗಿ ನಾನು ಅವರು ಆಲ್ರೆಡಿ ಹೇಳಿದಂಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಂತಹ ಏನಿದೆ, ಸ್ಮೋಕಿಂಗ್ ಆಲ್ಕೋಹಾಲ್, ಅದನ್ನು ದೂರ ಮಾಡಿ ನಾವು ವ್ಯಾಯಾಮ ಮಾಡಿಬಿಟ್ಟು ರೆಗ್ಯುಲರ್ ಕರೆಕ್ಟಾಗಿ ಫುಡ್ ತಗೊಂಡ್ರೆ ಖಂಡಿತ ನಮ್ಮ ಆರೋಗ್ಯದಲ್ಲಿ ನಾವು ಉತ್ತಮವಾಗಿ ಆರೋಗ್ಯವಂತರಾಗಿರ್ಬೋದು ಅಂತ ಹೇಳಲು ಇಷ್ಟಪಡ್ತಾ ಇದ್ದೇನೆ.
1: ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಎಂ ಮಂಜುನಾಥ್ ಅವರಿಗೆ ಹಾಗೂ ಡಾಕ್ಟರ್ ಅಬ್ದುಲ್ ಬಶೀರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಮಾತನಾಡದಂತಹ ಎಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೇವೆ. ಎಲ್ರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು.
3: ಚೆನ್ನಾಗಿ ಮಾತಾಡಿದ್ರು,
1: ಬರೀ ಚೆನ್ನಾಗಿ ಮಾತಾಡಿದ್ರು,
3: ಚೆನ್ನಾಗಿ ಮಾತಾಡಿದ್ರು. ನೆಕ್ಸ್ಟ್ ಟೈಮ್ ಬರುವಾಗ ಕಪ್ಪು ತಂದಿದ್ದೀರಾ?
4: ಇದುವರೆಗೂ ಹೃದಯದ ಆರೋಗ್ಯ ಕುರಿತು ಹೆಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಡಾಕ್ಟರ್ ಎಂ ಮಂಜುನಾಥ್, ಹೃದಯ ತಜ್ಞರು, ಜನಪ್ರಿಯ ಆಸ್ಪತ್ರೆ ಹಾಸನ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.

ಹೇಮಕೂಟದ ವಿಷಯ ತುಂಬಾ ವಿಶೇಷವಾಗಿದೆ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಷಯ ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಿದ್ದಾಗ. ವಿಷಯ ಮತ್ತೊಮ್ಮೆ, ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಿದ್ದಾಗ. ಸಂಪರ್ಕಕ್ಕೆ ಸಂಖ್ಯೆಗಳನ್ನು ಬರೆದುಕೊಳ್ಳಿ: 2462289, ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08 1 7 2.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳಿದ್ರೆ ಇಂದಿನ ವಿಷಯ ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಿದ್ದಾಗ. ಇಡೀ ಜಗತ್ತಿನ ಆಗು ಹೋಗುಗಳನ್ನ ತುದಿ ಬೆರಳಿನಲ್ಲಿ ನೋಡ್ತೇವೆ. ಅಂದ್ರೆ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಜಗತ್ತಿನ ವಿಚಾರಗಳು ಕ್ಷಣ ಮಾತ್ರದಲ್ಲಿ ದೊರೆಯುತ್ತವೆ. ಮೊಬೈಲ್ ಅಂದ್ರೆ ಅಂಗೈನಲ್ಲಿ ಜಗತ್ತು ಎನ್ನುಬಹುದೇನು, ಹೌದಲ್ವಾ? ಒಂದು ನಿಮಿಷ ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿ ಇಲ್ಲ ಅಂದ್ರೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಆದರೆ ಮೊಬೈಲ್ ಇಲ್ಲದಾಗಲೂ ಬದುಕು ಸಾಗುತ್ತಿತ್ತು, ಸಾಗುತ್ತದೆ ಕೂಡ. ವಿಷಯ ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಿದ್ದಾಗ. ಕೇಳೋಣ ನಮ್ಮ ಕೇಳುಗರು ಈ ವಿಷಯದ ಕುರಿತು ಏನೆಲ್ಲ ಮಾತಾಡ್ತಾರೆ ಅಂತ. ಮೊದಲ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ.
5: ಹಲೋ,
4: ನಮಸ್ತೆ.
5: ನಮಸ್ಕಾರ ಮೇಡಮ್, ನಾನು ಗುರುಮೂರ್ತಿ ಅಂತ ಕೆಆರ್ಪುರಂ ಹಾಸನದಿಂದ.
4: ಗುರುಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಮೇಡಮ್.
4: ಈಗ ಮೊದಲಿಗೆ ಯಾವ ಹಾಡು ಬೇಕು ಕೇಳ್ಬಿಡಿ.
5: ನನಗೆ ವಿಜಯವಾಣಿಯಿಂದ ಮಧುಮಾಸ ಚಂದ್ರಮ್ಮ.
4: ಹ್ಮ್, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
5: ನಮ್ಮ ಮೊಮ್ಮಕ್ಕಳಿಗೆ, ಇಬ್ರು ಮೊಮ್ಮಕ್ಕಳಿಗೂ ಇಷ್ಟ. ಅದು
4: ಮೊಮ್ಮಕ್ಕಳಿಗೆ ಇಷ್ಟನಾ ಈ ಹಾಡು? ತುಂಬಾ ಹಳೇದಲ್ವಾ?
5: ತುಂಬಾ ಹಳೇದ, ಅವ್ರು ಕೇಳ್ತಲೇ ಇರ್ತಾರೆ, ಹಾಡ್ತಲೇ ಇರ್ತಾರೆ.
4: ಹ್ಮ್,
5: ಮಧುಮಾಸ ಚಂದ್ರಮ್ಮ ಏನೋ ಹಾಡ್ತಿರ್ತಾರಲ್ಲ, ಅದು ಕೇಳು ಕೇಳಜ್ಜೆ ಕೇಳಜ್ ಅಂತ ಹೇಳ್ತಲೇ ಇರ್ತೀವಿ.
4: ನೈದಿಲಿಗೆ ಸಂಭ್ರಮ ಅಂತ ಹೇಳ್ತಿರ್ತಾರ.
5: ಮೇಡಮ್,
4: ಈಗ ವಿಷಯದ ಕುರಿತು ಮಾತನಾಡ್ತೀರಾ?
5: ಅದೇ ಮೊಬೈಲ್ ಇಲ್ಲೋದಾಗ್ಲೇ ಒಳ್ಳೇದಾಗಿತ್ತು ಮೇಡಮ್. ಅದೇ ಇದ್ದಾಗಿಂತ ಇಲ್ಲದಿದ್ದಾಗ ಅವಾಗ್ಲೂ ಜೀವನ ನಡೆಯೋದಲ್ಲ, ಸಂಪರ್ಕನೂ ಇರೋದಲ್ಲ. ಪೋಸ್ಟ್ ಕಾರ್ಡು ಇದು STD ಅದೇನ ಮಕ್ಕಳು ಲ್ಯಾಂಡ್ ಲೈನ್ ಎಲ್ಲ ಇತ್ತಲ್ಲ, ಅದು ಪರವಾಗಿತ್ತಿಲ್ಲ. ಇದು ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಹಾಕೊಂಡೆ ಹೋಗೋದು, ಆಕ್ಸಿಡೆಂಟ್ಗಳು ಜಾಸ್ತಿ. ಅವಾಗ ಏನಿತ್ತಿಲ್ಲ, ನಮ್ಮ ಅಪ್ಪನ ಕಾಲದಲ್ಲಿ ಅಜ್ಜಿನ ಕಾಲದಲ್ಲೆಲ್ಲ ಏನಿತ್ತು ಮೇಡಮ್? ಅದೇ ಏನೂ ಇತ್ತಿಲ್ಲ. ತಂತ್ರಜ್ಞಾನ ತಂತ್ರಜ್ಞಾನ ಬಂದಿದೆ, ಚೆನ್ನಾಗಿದೆ, ಒಳ್ಳೇದು. ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ,
4: ಹೌದಲ್ವಾ? ತುಂಬಾ ಒಳ್ಳೇದು ಕೂಡ ಇದೆ.
5: ಒಳ್ಳೇದು ಇದೆ ಸರ್, ಅಂದ್ರೆ ಹೇಳ್ಬೇಕು ಅಂದ್ರೆ 50-50 ಅಷ್ಟೇ, 50% ಪರವಾಗಿಲ್ಲ, 50% ಕಷ್ಟ.
4: ಓಹೋ, ಓಕೆ, ಆಯ್ತು. ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ ಕರೆ ಮಾಡೋದಕ್ಕೆ ಧನ್ಯವಾದ. ನಮಸ್ಕಾರ.

0: ನೋಡೋಣ ಮುಂದಿನ ಕರೆ ಯಾರು ಎಲ್ಲಿಂದ ಅಂತ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮೋನಿಕಾ.
0: ಮೋನಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು.
0: ಯಾವ ಹಾಡು ಬೇಕು ನಿಮ್ಗೆ?
1: ನನಗೆ ಕಾವೇರಿ ಸಿನಿಮಾದಿಂದ ಆಕಾಶದಲ್ಲಿ ಬಾನಾಡಿಯಾಗಿ.
0: ಓಕೆ, ವಿಷಯದ ಕುರಿತು ಮಾತನಾಡ್ತೀರಾ?
1: ಮೊಬೈಲ್ ಇಲ್ಲದೆ ಇದ್ದಾಗಲೂ ಚೆನ್ನಾಗೇ ಇತ್ತು ಜೀವನ. ಮೊಬೈಲ್ ಇಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಯಾಕೆಂದ್ರೆ ಮಕ್ಳಿಗೆ ತುಂಬಾ ಒಂದು ಅನಾನುಕೂಲ ಆಗ್ಬಿಟ್ಟಿದೆ ಇತ್ತೀಚೆಗಂತೂ. ಮೊಬೈಲ್ ಇದೊಂಥರ ಜಾದು ಪೆಟ್ಟಿಗೆ, ಕೂತಲ್ಲೇ ಎಲ್ಲಾ ವ್ಯವಹಾರ ನಡೆಸ್ತಾ ಇದೀವಿ. ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಅಥವಾ ಯಾರನ್ನಾದ್ರೂ ನೋಡ್ಬೇಕಂದ್ರೆ ಮುಂಚೆ ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ವಿ. ಆದ್ರೆ ಈಗೆಲ್ಲ ವಿಡಿಯೋ ಕಾಲ್ ಫೋನ್ಗಳೆಲ್ಲ ಬಂದು ಈಗ ಯಾವ್ದೇ ದೇಶದಲ್ಲಿ ಇದ್ರು ತಕ್ಷಣನೇ ನಾವ್ ನೆನ್ಪ್ ಮಾಡ್ಕೊಂಡ್ ತಕ್ಷಣ ಮಾತಾಡೋ ಅಂದ್ರೆ ಎಲ್ಲ ಒಳ್ಳೆ ರೀತಿಲೇ ಇದೆ, ಒಳ್ಳೆ ಬೆಳವಣಿಗೆನೆ. ಆದ್ರೆ ಅನಾನುಕೂಲಗಳು ಜಾಸ್ತಿ ಮಾಡ್ಕೊಂತಿದ್ದಾರೆ ಮಕ್ಳುಗಳು, ಜೊತೆ ಫ್ರಾಡ್ಗಳು ಸಿಕ್ಕಾಪಟ್ಟೆ ಮೋಸಗಳು ನಡೀತಿದೆ. ಹಾಗೇನೆ ನೋಡಿ, ಸಂಬಂಧಗಳು ಸ್ವಲ್ಪ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಐದಾರು ಜನ ಇದ್ದಾಗ ಎಲ್ಲ ಕುತ್ಕೊಂಡು ಸಮಸ್ಯೆಯಿಂದ ಮಾತಾಡೋರು, ಖುಷಿಯಾಗಿ ಊಟ ತಿಂಡಿ ಎಲ್ಲ ಜೊತೆಗ್ ಮಾಡೋರು, ಎಲ್ಲರ ಕೈಲೂ ಮೊಬೈಲ್ ಬಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡಕ್ಕೆ ಸಮಯ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಮುಂಚೆ ಎಲ್ಲ ನಾವೆಲ್ಲ ಫ್ರೆಂಡ್ಸ್ ನೋಡ್ಬೇಕಂದ್ರೆ ಅವ್ರ ಮನೆಗಳಿಗೆ ಹುಡ್ಕೊಂಡು ಹೋಗ್ತಿದ್ವಿ. ಅದಕ್ಕೆ ಒಂದ್ ಸಮಯ ಫಿಕ್ಸ್ ಮಾಡ್ಕೊಂಡು ಇವತ್ ನನ್ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ, ಅಥವಾ ರಿಲೇಟಿವ್ಸ್ ಇದ್ರು ಅಷ್ಟೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾ ಇದ್ವಿ. ಈಗೆಲ್ಲ ಫೋನ್ಗಳಲ್ಲೇ ಮೆಸೇಜ್ಗಳಲ್ಲೇ ಮಾತಾಡೋ ತರ ಆಗ್ಬಿಟ್ಟಿದೆ. ಅಂದ್ರೆ ಸಂಬಂಧಗಳ ಮೌಲ್ಯ ಕಡಿಮೆ ಆಗ್ತಾ ಇದೆ. ಯಾವಾಗ ಡಿಜಿಟಲ್ ಇದು ಆಯ್ತು, ಎಲ್ಲ ಡಿಜಿಟಲ್ ಕಾರಣ ಆಗಿ ಸಂಬಂಧಗಳ ಬೆಲೆ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಮಕ್ಕಳಲ್ಲಿ ಮಕ್ಳಿಗೂ ಕೂಡ ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಅದು ಇದು ಅನ್ಕೊಂಡು ಫೋನ್ ಅಲ್ಲಿ, ಆದ್ರೆ ಗೇಮ್ ಅಂತವೆಲ್ಲ ಒಂದು ಕೆಟ್ಟ ಜೊತೆಗಳನ್ನ ಬೆಳೆಸ್ಕೊಂತಾ ಇದಾರೆ, ಅದು ಕೂಡ ಒಂದ್ ಮಾರಕನೆ. ಹಾಗಾಗಿ ಮೊಬೈಲ್ ಇಲ್ಲದೇ ಇದ್ದಾಗ್ಲೂ ಚೆನ್ನಾಗೇ ಇತ್ತು. ಅದ ಏನಪ್ಪ ಅಂದ್ರೆ ಈಗ ರಿಸ್ಕ್ ತಗೊಂತಲ್ಲ ಯಾರು ಹೊರಗಡೆ ಹೋಗ್ಬೇಕಂದ್ರೆ, ಎಲ್ಲ ಮನೆಯಲ್ಲೇ ಕುತ್ಕೊಂಡು ವ್ಯವಹಾರ ನಡೆಸೋದ್ರಿಂದ ಸಮಯ ಉಳಿಸ್ತಾ ಇದೀವಿ ಅಂತ ನಾವ್ ಅನ್ಕೊಂಡಿದೀವಿ. ಅದೇ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಿರ್ಬೋದು ಅಥವಾ ಬ್ಯಾಂಕ್ ಪೋಸ್ಟ್ ಆಫೀಸ್ ಅದೆಲ್ಲ ಒಂದ್ ಅದು ಕೂಡ ಅದೆಲ್ಲ ನಡೀತಿತ್ತು, ಚೆನ್ನಾಗಿತ್ತು, ಅದು ಕೂಡ ಇಲ್ಲ ಅಂತ ಅಲ್ಲ. ಹಾಗಾಗಿ ಈಗ ನೋಡಿ, ಮುಂಚೆ ಎಲ್ಲ ಪತ್ರ ಬರೀತಾ ಇದ್ವಿ, ನಮ್ಮ ಆಕಾಶವಾಣಿಗೆ ಇರ್ಬೋದು ಅಥವಾ ಯಾಕೆ ಇರ್ಬೋದು, ಈಗೆಲ್ಲ ಮೆಸೇಜ್ ಫೋನ್ಗಳು ಅಲ್ವಾ.

0: ಆತ್ಮೀಕಿಲುಗುರಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿಯವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಂದು ಸಂಜೆ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾಕ್ಟರ್ ವಿಜಯಲಕ್ಷ್ಮಿ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಹೇಮಕೂಟ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ.
1: ಹಲೋ.
0: ನಮಸ್ತೆ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ?
1: ಮೇಡಮ್, ಮೇಡಮ್, ನಾವು ಗಿರೀಶ್ ಅಂತ, ಬೆಳಗಿರಿ ತಾಲೂಕು ಮಳೆನಹಳ್ಳಿಯಿಂದ.
0: ಮಳೆನಹಳ್ಳಿನಾ?
1: ಹೌದು ಮೇಡಮ್.
0: ಗಿರೀಶ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹೌದು ಮೇಡಮ್, ಸ್ವಾಗತ.
0: ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ನನಗೆ ಅದೇ ಮೇಡಮ್, ರಾಜ್ಕುಮಾರ್ದೊಂದು ಹಾಡು ಬೇಕಿತ್ತು.
0: ಓಕೆ. ನಿಮ್ಮ
1: ಜನರಿಂದ ನಾ ಮೇಲೆ ಬಂದಿಂತ ಅದೊಂದು ಹಾಡು ನನಗೆ ಬೇಕಿತ್ತು ಕೇಳಕ್ಕೆ.
0: ಅದೊಂದೇ ಹಾಡು ಸಾಕಾ?
1: ಅದೊಂದೇ ಸಾಕು ಮೇಡಮ್.
0: ಸರಿ, ವಿಚಾರದ ಕುರಿತು ಮಾತನಾಡಿ.
1: ಹೇಳಿ ಮೇಡಮ್, ಏನ್ ವಿಚಾರದ ಸರ್ ಕೇಳೋಣ. ಈಗೇನೋ ಜಸ್ಟ್ಲಾಗಿದೆ, ಈಗೇನೋ ಬಂದೆ, ಅದು ಕಾರ್ಯಕ್ರಮ ಬರ್ತಾ ಇತ್ತು, ಅದಕ್ಕೆ ನಾನು ಕಾಲ್ ಮಾಡಿದೆ.
0: ನೀವು ರೇಡಿಯೋ ಕೇಳ್ತಾ ಇರ್ಲಿಲ್ಲ, ನಂಬರ್ ಕೇಳ್ಕೊಂಡ್ಬಿಟ್ಟು ಕರೆ ಮಾಡಿದ್ರಾ?
1: ಎಲ್ಲ ಔಷಧಿ ತರಕ್ ಹೋಗಿದ್ದೆ, ಜನಗಿದ್ದೆ ನನ್ ಜೋಳಕ್ಕೆ. ಬಂದೆ, ಆ ಟೈಮ್ ಆನ್ ಮಾಡಿದೆ, ಬರ್ತಾ ಇತ್ತು, ಅದು ಬಟ್ ಅಂತ ಕಾಲ್ ಮಾಡಿದೆ.
0: ಓಕೆ. ನಂಬರ್ ಸೇವ್ ಮಾಡ್ಕೊಂಡಿದ್ರಾ? ಹೇಳೋ ನಂಬರ್
1: ತಗೊಂಡು. ಸೇವ್ ಇದೆ, ಆಕಾಶವಾಣಿ ಎಫ್ಎಂ ಎಲ್ಲ ಸೇವ್ ಮಾಡ್ಕೊಂಡು.
0: ಈಗ ವಿಷಯ ಏನು ಅಂದ್ರೆ, ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಿದ್ದಾಗ. ನಾವು ಹೇಮಕೂಟ ಕಾರ್ಯಕ್ರಮದಲ್ಲಿ ಇದ್ದೀವಿ. ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಿದ್ದಾಗ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಮೊಬೈಲ್ ಇದ್ದಾಗ ಇಲ್ಲೇ ಇದ್ದಾಗ. ಮೊಬೈಲ್ ಇದ್ದಾಗ ಅಂದ್ರೆ ಹೆಂಗ್? ಮೊಬೈಲ್ ಇದ್ದಾಗ ಏನ್ ಬೇಕಾದ್ರೂ ಮಾತಾಡ್ಬೋದು, ಮೊಬೈಲ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ.
0: ಅಷ್ಟೇನಾ?
1: ಯಾವ್ದಂತ ಮೊಬೈಲ್ ಬೇಕಾಗ? ಈಗ ಮುಂಚೆ ಯಾರ ಒಂಥರ ಏನೋ ಇದ್ ಮಾಡ್ತೀವಿ, ಈಗ ಮೊಬೈಲ್ ಇಂದಲೇ ಪ್ರತಿ ಒಂದು ಮೊಬೈಲೇ ಬೇಕು ಈಗ.
0: ಹೌದಲ್ವಾ? ಈಗ ನೋಡಿ, ನಾವು ಮೊಬೈಲ್ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ ಅಂತ ಅನ್ಕೊಳ್ತೀವಿ. ಮೊಬೈಲ್ ಇಲ್ಲದೆ ಇದ್ದ ಕಾಲನೂ ಇತ್ತಲ್ವಾ?

0: ಮುಂಚೆ ಇತ್ತು, ಮುಂಚೆ ಮೊಬೈಲ್ ಏನಿರ್ಲಿಲ್ಲ, ಎಲ್ಲ ಕಳಿಸ್ಬೇಕಂದ್ರೆ ಕಾಗದ ಬರ್ಕ ಕಳ್ಸೋದು, ಇಲ್ಲ ನಾವೇ ಬಸ್ ಅಲ್ಲಿ ಹೋಗಿ ಇದ್ ಮಾಡ್ಬೇಕಾಯ್ತು. ಈಗ ಏನಿಲ್ಲ, ಕುಚ್ ಜಾಗದಲ್ಲ ಇಲ್ಲೇ ಏನ್ ಬೇಕಾದ್ರೂ ಕಳಿಸ್ಬೋದು, ಇಲ್ಲಿಂದ ಎಲ್ಲಿ ಬೇಕಾದ್ರು ಮೆಸೇಜ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು. ಆತರ ಎಲ್ಲ ಈಗ
1: ಆತರ ಎಲ್ಲ ಇದೆ ಅಂತೀರಿ.
0: ಎಲ್ಲಿಂದ ಎಲ್ಲಿ ಬೇಕಾದ್ರೂ ಮೆಸೇಜ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು.
1: ನೋಡೋಣ ಓಕೆ, ಮುಂದಿನ ಅವರು ಏನ್ ಮಾತನಾಡ್ತಾರೆ ನೋಡೋಣ.
0: ಕಳಿಸ್ಬೋದು.
1: ಧನ್ಯವಾದ ನಿಮ್ ಗೀತೆನ ಕೇಳಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ನೋಡೋಣ ಮುಂದಿನ ಕರೆ ಯಾರು ಅಂತ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಹೆಸರು ಹೇಳಿ.
1: ನಮ್ಮ ಹೆಸರು ರಘು ಅಂತ, ಕೊಂದಳ್ಳಿಯಿಂದ. ಮೇಡಮ್
0: ರಘು ಅವರೇ, ಯಾವ ಹಾಡ್ ಬೇಕು
1: ನಮಗೆ? ಜಾಣ ಫಿಲಂ ಇಂದ ಏ ಹುಡುಗಿ ಯಾಕೆನೇನ ಮೆಚ್ಚಿಕೊಂಡೆ ಅಂತ ಸಾಂಗ್ ಇದೆ ಮೇಡಮ್.
0: ಆಯ್ತು, ಪ್ರಸಾರ ಮಾಡೋಣವಂತೆ. ಈಗ ವಿಷಯದ ಬಗ್ಗೆ ಮಾತಾಡಿ
1: ಮೇಡಮ್. ವಿಷಯ ಅಂದ್ರೆ, ಮೊಬೈಲ್ ಇಲ್ದಾರೆ ಯಾವ್ದೋ ಕೆಲಸಕ್ಕೆ ಹೋದ್ರೆ ಓಟಿಪಿ ಬೇಕು. ಓಟಿಪಿ ಇಲ್ದಾರೆ ಯಾವ್ದೂ ನಡೆಯಲ್ಲ. ಇಲ್ಲ ಅಂದ್ರೆ ಈಗ ಒಂದ್ ಮಕ್ಳಿಗೆ ಊಟ ಮಾಡ್ಸೋಕಂದ್ರೆ ಮೊಬೈಲ್ ಬೇಕು. ಆಮೇಲೆ ಮೊಬೈಲ್ ಇಲ್ಲ ಅಂದ್ರೆ ಈಗ ಒಂದು ಫೋನ್ ಮಾಡಿದಾರೆ, ಆಗ ಕಾಯಂ ಬುತ್ತಿದ್ದು. ಆಗ ಕಾಯನ್ ಬುತ್ತ 1 ರೂಪಾಯಿಗೆ 60 ಸೆಕೆಂಡ್ ಮಾತ್ರ ಇತ್ತು. ಮತ್ತೆ ಕಾಯನ್ ಕೊಡೋಣ ಅನ್ಬೇಕಾಯ್ತು. ಈಗ ಎಷ್ಟು ಯಾರ ಮಾತಾಡಿ ಫೋನ್ ಅಲ್ಲಿ ರೀಚಾರ್ಜ್ ಮಾಡ್ತೀರ, ಎಷ್ಟ್ ಬೇಕಾದ್ರೂ ಮಾತಾಡೋದು, ಅದು ಅನುಕೂಲ ಇದೆ.
0: ಓಕೆ, ಕರೆ ಮಾಡಿ ಮಾತನಾಡಿದಕ್ಕೆ ಧನ್ಯವಾದ. ನಿಮ್ಗೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.
1: ಓಕೆ ಮೇಡಮ್.

ಇದುವರೆಗೂ ಹೇಮಕೂಟ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ನಿಮ್ಮೊಂದಿಗಿದ್ದುದು ನಿಮ್ಮ ಗೆಳತಿ HS ಚಂದ್ರಮ್ಮ.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಸಮಯ 10:30 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ಗೆಳತಿ ಅಶ್ವಿನಿ ಕಲ್ಲೂರು ಮಾಡುವ ನಮಸ್ಕಾರಗಳು.

ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡುಗಳನ್ನು.

ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. ಇಂದಿನ ಕಾರ್ಯಕ್ರಮದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಈ ಚಿತ್ರ 1999 ಬಿಡುಗಡೆಯಾದಂಥ ಸೂಪರ್ ಹಿಟ್ ಚಿತ್ರ, ರೊಮ್ಯಾಂಟಿಕ್ ಕಥಾ ಹಂದರವನ್ನು ಹೊಂದಿದಂಥ ಚಿತ್ರ, ಸೀತಾರಾಮ್ ಕಾರಂತ್ ಅವರ ಸಮರ್ಥ ನಿರ್ದೇಶನದಲ್ಲಿ ಮೂಡಿಬಂದಂಥ ಚಿತ್ರ. ಈಗ ಕೇಳಿ ಈ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಸುಮಧುರವಾದ ಗೀತೆಯನ್ನು ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ

ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀರಾ.

ಚಂದ್ರಮುಖಿ ಪ್ರಾಣಸಖಿ ಚಿತ್ರ ತ್ರಿಕೋನ ಪ್ರೇಮಕತೆ ಹಾಗೆ ಭಾವನಾತ್ಮಕ ತಿರುವುಗಳು ಇರುವಂತಹ ಚಿತ್ರವಾಗಿದೆ. ಈ ಚಿತ್ರದ ಮುಖ್ಯ ಆಕರ್ಷಣೆ ಅಂತಂದರೆ ಸಂಗೀತ. ಈ ಎಲ್ಲ ಹಾಡುಗಳು ಕೂಡ ಸಾರ್ವಕಾಲಿಕ ಹಿಟ್ ಅಂತಲೇ ಹೇಳ್ಬೋದು. ಚಿತ್ರದಲ್ಲಿ ರಮೇಶ್ ಅರವಿಂದ್, ಪ್ರೇಮ ಹಾಗೂ ಭಾವನಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈಗ ಕೇಳೋಣ ಇದೇ ಚಿತ್ರದ ಮತ್ತೊಂದು ಸುಮಧುರವಾದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದ ವಿಷಯ ಕ್ಷಯರೋಗ, ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾ ವಿಜಯಲಕ್ಷ್ಮಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಾಳ್ವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ತಪ್ಪದೆ ಕೇಳಿ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈ ಚಿತ್ರದ ಹಾಡುಗಳು ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ಹಿಟ್ಟಾಗಿವೆ ಅಂತಲೇ ಹೇಳ್ಬೋದು. ಎವರ್ ಗ್ರೀನ್ ಸಾಂಗ್ಸ್. ಸಂಗೀತ ನಿರ್ದೇಶಕ ಕೆ ಕಲ್ಯಾಣ್ ಅವರು ನೀಡಿದಂಥ ಈ ಮಧುರ ಗೀತೆಗಳು ಜನರ ಮನಸ್ಸಿನಲ್ಲಿ ಇಂದಿಗೂ ಉಳಿದಿವೆ. 1999 ಬಿಡುಗಡೆಯಾದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸಿತ್ತು ಮತ್ತು ಅತ್ಯಂತ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು. ಈಗ ಕೇಳೋಣ ಮತ್ತೊಂದು ಸುಮಧುರವಾದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರಗಳಲ್ಲಿಯೇ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.

0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50 ಕ್ಕೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ಅತ್ಯುತ್ತಮ ನಟನೆ, ಹಿನ್ನೆಲೆ ಸಂಗೀತ, ಹಾಡಿನ ಸಾಹಿತ್ಯ, ಚಿತ್ರಕಥೆಯಿಂದಲೇ ಪ್ರೇಕ್ಷಕರನ್ನ ತನ್ನೆಡೆಗೆ ಸೆಳೆಯುವಂಥ ಉತ್ತಮ ಚಲನಚಿತ್ರಗಳಲ್ಲಿ ಒಂದಾಗಿತ್ತು. ರೂಪಕ್ಕಿಂತ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಚಿತ್ರ ಚಂದ್ರಮುಖಿ ಪ್ರಾಣಸಖಿ ಚಿತ್ರ. ಬದುಕಲ್ಲಿ ಸೌಂದರ್ಯ ಮತ್ತು ಭಾವನೆಗಳು ಎಂಬ ಆಯ್ಕೆ ಎದುರಾದಾಗ ನಾಯಕ ಭಾವನೆಗಳಿಗೆ ಸ್ಪಂದಿಸಿದಂತಹ ಗೆಳತಿಯನ್ನ ಒಪ್ಪಿಕೊಳ್ಳುವಂತಹ ಚಿತ್ರದ ಸನ್ನಿವೇಶ ತುಂಬಾ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಚಿತ್ರವನ್ನ ನೋಡುವಂತಹ ಪ್ರೇಕ್ಷಕರನ್ನ ಭಾವನಾ ಲೋಕದಲ್ಲಿ ತಿಳಿಸುವಂತಹ ಉತ್ತಮ ಚಿತ್ರ ಇದಾಗಿತ್ತು. ಈಗ ಕೇಳಿ ಈ ಚಿತ್ರದ ಮತ್ತೊಂದು ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಚಂದ್ರಮುಖಿ ಪ್ರಾಣಸಖಿ ಚಿತ್ರ 1999-2000 ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2 ಪ್ರಶಸ್ತಿಗಳನ್ನು ಪಡೆದುಕೊಂಡಿತ್ತು. 3ನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿ ಕೆ ಕಲ್ಯಾಣ ಅವರು ಕೂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಚಿತ್ರದ ಹಾಡುಗಳು ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಮೊದಲ ಕಂಠದಲ್ಲಿ ಮೂಡಿಬಂದಂತಹ ಹಾಡುಗಳು ಇಂದಿಗೂ ಜನಪ್ರಿಯವಾಗಿದೆ ಹಾಗೂ ಎಲ್ಲ ಕೇಳುಗರನ್ನು ಆಕರ್ಷಿಸುತ್ತೆ ಅಂತಲೇ ಹೇಳಬಹುದು. ಇದುವರೆಗೂ ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು ಕಾರ್ಯಕ್ರಮದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡುಗಳನ್ನು ಕೇಳಿದಿರಿ.

102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಕೇಳಿ ಬಾಜಿರಾವ್ ಮಸ್ತಾನಿ ಚಿತ್ರದ ಗೀತೆಯನ್ನ. ಸಿದ್ದಾರ್ಥ್ ಮತ್ತು ಗರಿಮಾ ಅವರ ಸಾಹಿತ್ಯ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಪಂಡಿತ್ ಬಿರ್ಜು ಮಹಾರಾಜ್ ಮತ್ತು ಶ್ರೇಯಾ ಘೋಷಾಲ್.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೆಲವರೇ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಿಂದ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅನ್ವಿತಾ ದತ್ ಅವರ ಸಾಹಿತ್ಯವಿರುವ ತೀಸ್ ಮಾರ್ ಖಾನ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್.

ಕೇಳುಗರೆ, ಈ ಬೆಳಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಇದರಲ್ಲಿ ಜನರಕ್ಷಕರಿಗೊಂದು ನಮನ ವೈದ್ಯರ ದಿನಾಚರಣೆ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ, ಈ ಕುರಿತು ಡಾ ರೋಹಿತ್ ಶೆಟ್ಟಿಯವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅಭಿಜಿತ್ ಭಟ್ಟಾಚಾರ್ಯ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಬೇಶರಂ ಚಿತ್ರದ ಈ ಗೀತೆಯನ್ನ. ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಲಲಿತ್ ಪಂಡಿತ್.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು. Just me.

ಅನುಮಲ್ಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಸುನಿಧಿ ಚೌಹಾನ್ ಮತ್ತು ಸಂಗಡಿಗರು ಹಾಡಿರುವ ನೋ ಎಂಟ್ರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ವಿಜಯಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿ ನಗರ, ನಾಗಮಂಗಲ ತಾಲೂಕು. ತಪ್ಪದೇ ಕೇಳಿ ಈ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಾಕ್ಟೇಲ್ ಚಿತ್ರದ ಈ ಗೀತೆಯನ್ನ ಹಾಡಿದ್ದಾರೆ ನೀರಜ್ ಶ್ರೀಧರ್ ಮತ್ತು ಕವಿತಾ ಸೇಠ್.

0: 11:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಆರಂಭಕ್ಕೆ ಕೇಳಿ ರಾಗಮಾಲಿಕ, ಆದಿತಾಳದಲ್ಲಿ ಪುರಂದರದಾಸರ ಕೃತಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂತ ತ್ಯಾಗರಾಜರ ಕೃತಿ ಕಿರಣಾವಳಿ ರಾಗ ಆದಿತಾಳದಲ್ಲಿ

0: ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್

ಅವರ ಜನ್ಮದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
1: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳುರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವೂ ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ, ಪಂಡಿತರಾಗಿ, ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರೂ ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ.

ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ, ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರುತ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ

ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯ ಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯೆಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹಾರೆನಿಸಿದ ಚರಕ, ಸುಶ್ರುತರು ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ. ಬಾಲಚಿಕಿತ್ಸಾ, ಕಾಯ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29ರಂದು ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ. ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು. ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ,

ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000ಕ್ಕೂ ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ, ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದ್ರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ

ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದರೆ? ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ July 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು. ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ July 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ, ರೋಗಿಗಳ ಮೇಲಿರುತ್ತದೆ ಅವರ ಗಮನ, ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ, ನೀತಿ ನಿಯಮಗಳು ಅವರಿಗೆ ಸದಾ ಮನನ, ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ.

0: ಮರುಜನ್ಮ ನೀಡುವ ಅವರಿಗೆ ನಮನ. ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿದ್ದು ಆಕಾಶವಾಣಿಯ ಹಾಸನ ಎಫ್ಎಂ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
6: ಆರ್ಬಿಐ ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
8: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
9: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ವಿಜಯಲಕ್ಷ್ಮಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಲ್ವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ತಪ್ಪದೆ ಕೇಳಿ ಈ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು ಸ್ವಲ್ಪ ಹೊತ್ತಾದ್ಮೇಲೆ ಸರಿಯಾಗ್ಬಿಡುತ್ತೆ ಅಂತಂತೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸಿಕೊಳ್ಳಬಹುದು ಎಂಬುವಂತಹ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸಿಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ. ಬನ್ನಿ ಮೊದಲಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡಬಹುದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂತಹ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದ್ರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
2: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಏನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ಲೈಟ್ ಹೋಗದಿದ್ದವನ್ಗೆ ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರ್, ಲೋ ವೈಟಮಿನ್ ಡಿ ಕಾಸಸ್ ಪುವರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡಿಸಿದ್ರೆ ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲಾರು ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲಾರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿರೋ. ಅಂದ್ರೆ ನಮ್ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೆಯ್ಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗ್ಬೇಕು. ಇದು 6 ಸೆಕೆಂಡ್ ಗೆ ಇವಾಪರೇಟ್ ಆಗುತ್ತೆ ಅಂದ್ರೆ
1: ಇನ್ನಷ್ಟು ಶುಷ್ಕತೆ ಬರುತ್ತೆ
2: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ಬಟ್ ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ ನೀರ್, ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ಣು ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಇಫ್ ಯು ಆರ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರುತ್ತೆ. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ.
1: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣದ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀವಿ.
2: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಸಫರ್ ಆಗಬೇಕು ಅಂದ್ರೆ
1: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ, ಈ ಶುಷ್ಕತೆ ಬಂದಾಗ ಅಥವಾ

0: ಆ ತೇವದ ಒಂದು ಸಮಸ್ಯೆ ನೆನಪಕ್ಕ ಯಾಕೆ ಆಗತ್ತೆ ಇದು
1: ಇದು
0: ಮೇನ್?
1: ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ ಇದು. ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವ್ ಹೆಲ್ತ್ ಸರಿ ಇಲ್ದಿರ ಕಣ್ಣೀರ್ ಹೋಗ್ಬಿಡತ್ತೆ.
0: ಹೌದು,
1: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ. ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ. ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ. ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರು ಇಲ್ದಿದ್ರೆ ಕಣ್ಣಿಗೆ ಎಲ್ಲಿ ಬರುತ್ತೆ? ಸೆಕ್ರೀಟ್ ಆಗ್ತಾ ಇಲ್ಲ. ಹಾಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಂದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ, ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಐ ಅವ್ರು ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೆ ಗೆಟ್ ಇರಿಟೇಟೆಡ್. ಬಟ್ ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆಲ್ಲೋ ಸ್ಪ್ರೆಡ್ ಆಗುತ್ತೆ.
0: ಡಾಕ್ಟ್ರೆ, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳ ಆಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
1: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಈಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ನಮ್ ಬಂದ್ ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರೋಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
0: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲ್ಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗ್ಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
1: ಎಲ್ಲ ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಇಟ್ಸ್ ಆಲ್ ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೆಯಲ್ಲೂ ಎ ಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜು, ಫುಡ್, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಎ ಹ್ಯೂಜ್ ಬರ್ಡನ್.
0: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ ಯಾವ ಮಾರ್ಗಗಳಿವೆ ಅಂತೀರಾ?
1: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು.
0: ಒಂದು
1: ಎರಡನೇದು ಲೂಬ್ರಿಕೆಂಟ್ಸ್, ಅದು ಡಾಕ್ಟರ್ ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ. ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವು ಟೈಮ್ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವು ಟೈಮ್ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
0: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರೆ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
1: ಕಮ್ಮಿ ಆಗಲ್ಲ, ಒಂದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನು ಒಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಹೀಸ್ ಯೂಸಿಂಗ್ ಇಟ್. ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
0: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
1: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇಗ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳಿರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
0: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
1: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬೆಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವೈಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸ್ ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್, ಅದನ್ನು ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರ್ಲ್ಲಿ ಇರ್ತೀವಿ, ಆಮೇಲೆ ಏನ್ ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
0: ಈಗ ಡಿ

0: ಟೈಮಿನ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
1: ಬೆಳಿಗ್ಗೆ 7 to 9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು ಬಿಟ್ವೀನ್ 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗ್ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಹೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯನಿಂದ ಬರುವಂತ ಪ್ರೊಡಕ್ಷನ್, ಸನ್ ನಿಂದ ಬರೋದು ಬಾಡಿ, ಅದಕ್ಕೆ ಅವರು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಏನೋ ಸಂಧ್ಯಾ ವಂದನೆ. ಅಥವಾ ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂತ ಸಿಗತ್ತೆ
0: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನ ನಾವು ಟ್ರೀಟ್ಮೆಂಟೇ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
1: ಕ್ರಾನಿಕ್ಲಿ ಪೇನ್ ಇರುತ್ತೆ, ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ನಿಮ್ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
0: ಯಾವಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಡುತ್ತಾ?
1: ನಾಳೆ ಫ್ಯೂಚರ್ ಅಲ್ಲಿ ಕ್ರಾನಿಕ್ಲಿ ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ ಮಲ್ಟಿಪಲ್ ಇಶ್ಯೂಸ್ ಬರಬಹುದು. ಸೊ ಇಟ್ ಇಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಇಟ್ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್ ಪರ್ಸನ್. ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ, ಅಂದ್ರೆ ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು, ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳಿಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
0: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗೋ ಯಾರಿಗೋ ಬರ್ದಿದ್ರು ಅದನ್ನ ತಗೊಂಡು ಆಗ್ತಾ ಹೋಗ್ಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನ ಕೆಲವು ಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಅಂಶ. ಆದರೆ ಯಾವುದನ್ನ ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
0: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗಬಹುದು, ಬೆನ್ನು ನೋವು ಆಗಬಹುದು, ಮೈಕೈ ನೋವು ಇನ್ನೂ ಇತ್ಯಾದಿ ಅನೇಕ ಸಮಸ್ಯೆಗಳು ಇರುತ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
0: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು, ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಸಹಜ ಪ್ರಕ್ರಿಯೆ.
0: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡಲಿ, ಕಾರ್ಖಾನೆಯ ಕೆಲಸ ಮಾಡಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
2: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಮರಿ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರತ್ತೆ. ನೀವು ಹೇಳಂಗ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಗೇಮ್ಸ್ ಕ್ರಿಕೆಟ್ ಇರ್ತಾರೆ, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50-50 ಮೇಲೆ.
0: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
2: ಹೌದು.
0: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
2: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ಮಲ್ಟಿಪಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು ಮೂಳೆಗಳು ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ ಅದಕ್ಕೆ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ ಇದೆಲ್ಲ

0: ಈ ಮೂಳೆಗಳು ಬಾಡಿ ವೆಯ್ಟ್ ನ ಬೇರ್ ಮಾಡುತ್ತಾ ಇದೆ, ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮಗೆ.
1: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
0: ಏನು ವಯಸ್ಸಲ್ದಾಗೆ, ವಯಸ್ಸನ್ನೋದು ಸಾಧಾರಣ ಕಾಮನ್ ಒಬೆಸಿಟಿ ಅಂತೀವಿ, ಉಪಕಾಯ, ಭಾರಿ
1: ಬೊಜ್ಜು ದೇಹ
0: ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
1: ಬೊಜ್ಜು ಕಾರಣ.
0: ಒಂದು ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಅಥವಾ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
1: ಸರ್, ವಿಟಮಿನ್ ಡಿ ಕೊರತೆ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ ದೇಹಕ್ಕೆ ತಯಾರಿಸ್ಕೋಬೇಕಾಗುತ್ತೆ.
0: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗುತ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನುಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನುಮೂಳೆಗಳಲ್ಲಿ ನೋವು ಬರೋದು, ನಾವೆನ್ನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತ ಅಂದ್ರೆ ಒಂದೊಂದರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದ್ ಬೇಡ, ಸುಮ್ನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ ನಮ್ಗೆ.
1: ಆಯಾಸ, ವಿನಾ ಕಾರಣ ಆಯಾಸ,
0: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
1: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರುವಾಗತ್ತೆ ಅಂತೇಳಿ, ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕಾಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು
0: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನು ತುಂಬಾ ಕಾಯಿಲೆಗಳಿಗೆ ಲಿಂಕ್
1: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳು,
0: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
1: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತ ಗಮನ ಪ್ರಕಾರ?
0: ಹೆಂಗಸರಲ್ಲಿ, ಅವರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ಗೆ ಹೆಲ್ಪ್ ಮಾಡತ್ತೆ. ಅದು ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತೆ.
1: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
0: ಇಲ್ಲ, ಮೂಳೆ ಸವಿತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
1: ಅದು. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತ
0: ಮೂಳೆಗಳು. ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಂದ್ರೆ ಲೈಫ್ ಈಸ್ ಮೂಮೆಂಟ್, ಮೂಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
1: ಜೀವನ, ಹೌದು. ಕೂತಲ್ಲಿ
0: ಕದಲಿಕೆ
1: ಅಷ್ಟೇ ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
0: ಗಂಟೆಗಳಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್, ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ ಅಥವಾ ಕಾಲುಗಳಲ್ಲಿ ಮುಚ್ಕೊಂಡು ಹೋಗುತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ. ಅದ್ರ ಕಾನ್ಸಿಕ್ವೆನ್ಸ್
1: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದ್ರ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿದೆ, ಕುತ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳಿಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು.

0: ಅನಿಸ್ತು.
1: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು, ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ. ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳಿದಂಗೆ ಸುಮ್ನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ
2: ಇರುತ್ತೆ. ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ, ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರೆ ಅವರು?
1: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ನಡೆದಾಗ, ಏನನ್ನ ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ ಕೂತಿದ್ರೆ ಅವರಿಗೆ ಸ್ವಲ್ಪ ಉಪಶಮನ ಆಗುತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್. ಸ್ಟೇಜ್ ಒನ್ ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳ ಕೂತ್ಕೊಂಡವರು ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಏನಂದ್ರೆ ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, NSAIDs ಅಂತ. ಅದು ಯಾವ್ದಾದ್ರು ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
2: ಹೌದು,
1: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ನಾಲ್ಜೆಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
2: ಘಾಸಿಗೊಳಿಸುತ್ತೆ,
1: ಮೂತ್ರಪಿಂಡ ರೆಡ್ಯೂಸ್ ಆಗೋಗುತ್ತೆ.
2: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
1: ಇದು ಒಂದು. ಆದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು, ವಯಸ್ಸಾಗೋದನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸರ್ಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರು ಕೂಡ ಸ್ವಲ್ಪ ಮಟ್ಟಕ್ಕೆ ಅದು ಮೂಳೆಗಳನ್ನ ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ.
2: ಅಂದ್ರೆ
1: ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ, ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿಯಿಂದ ನಮ್ಗೆ ಉಪಯೋಗ ಏನಾದ್ರೆ ನಮ್ಮ ಮುಂದಕ್ಕೆ ಕದಲಿಸಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ ಇದಕ್ಕೆ ಕಂಡ್ರದ ಸಪೋರ್ಟ್, ಎಫಿಷಿಯನ್ಸಿ, ಸ್ಟ್ರೆಂತ್, ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ
2: ದೇಹ.
1: ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ, ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡ್ರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಇದು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು.
2: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತಿರಲ್ಲ ಅಂದ್ರೆ ಅದು ತುಂಬಾ ಅನಿವಾರ್ಯನಾ, ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ, ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರೂ ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗೆ ಮಾಡ್ಬೇಕಾ? ಹಂಗೆ
1: ಇದು ಹೇಗಂದ್ರೆ ಈ ಮಂಡಿ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು 4 ಸ್ಟೇಜಸ್ ಇರುತ್ತೆ. ಗ್ರೇಡ್ 4 ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ, ಎಲ್ಲ ತರದಲ್ಲೂ ಎಲ್ಲ ಸ್ಟೇಜ್ 4 ಹೋದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡಬಹುದು.
2: ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು, ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ
1: ಪೂರ್ತಿ ಆದ್ಮೇಲೆ ಬಂದೇ
2: ರಿಪ್ಲೇಸ್ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ.
1: ಹಾಗೆ ಸ್ಟೇಜ್ 4 ಅಲ್ಲಿ ಮಾಡಲೇಬೇಕಾಗತ್ತೆ.
2: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು ಇದನ್ನ ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು, ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
1: ಮೊದಲು ಒಳ್ಳೆ ಆಹಾರ ತಗೋಬೇಕು. ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
2: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
1: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
2: ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನಿಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ. ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
1: ನಮಸ್ಕಾರ.
2: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ

0: ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
4: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನು ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಳಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ್ಮ

0: ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರ ಹತ್ತಿರ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂಡ್ ನಿಮಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಇತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನು ನಡೀತಾ ಇದೆ ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ ನಿಮಗೂ, ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ. ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದ್ ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಿಮ್ಮ SBI ಇರ್ಲಿ ಅದು ಒಂದು ಬ್ಯಾಂಕ್ ಇರ್ಲಿ ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ಕೇಳ್ತಾರೆ. ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023ರ ಜಿ20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2ನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015ರ ಜುಲೈ 1ರಂದು ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತೆ

0: ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 1,94,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 1,71,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೇ ಸ್ಟ್ರೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ಸಾಧನೆ. ವಿಶ್ವದ 1 ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ ಹಾಗೂ ಅಂತಾರಾಷ್ಟೀಯ ಟಿ

102.2 ಮೆಗಾಹರ್ಟ್ಸ್ಗಳಲ್ಲಿದ್ದು ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸಂಗೀತ ಕಟ್ಟಿಯವರು ಹಾಡಿರುವ ಅಂಬಿಕಾ ತನಯದತ್ತರ ರಚನೆ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

102.2 ಮೆಗಾಹರ್ಟ್ಸ್ಗಳಲ್ಲಿದ್ದು ಆಕಾಶವಾಣಿಯ ಹಾಸನ ಎಫ್ಎಂ. ಸಮಯ 1:30:15. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನ, ಬಿಆರ್ ಲಕ್ಷ್ಮಣರಾವ್ ಅವರ ಈ ಕವಿತೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಿಕಿ ಕೇಸ್.

ಕೇಳುಗರೇ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನ್ಯಾಷನಲ್ ಲೋಕ್ ಅದಾಲತ್ ನಡೆಯಲಿದ್ದು, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜೀ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಶಿವಶಿಷಿ ಅವರ ಸಾಹಿತ್ಯ, ಗೋಪು ಅವರ ಸಂಗೀತವಿರುವ ಮಿನುಗು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ವ್ಯಾಸರಾಜ್, ಅಪೂರ್ವ ಶ್ರೀಧರ್ ಮತ್ತು ಪೂಜಾ ಗಾಂಧಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾ ವಿಜಯಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮೈನಾ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕುನಾಲ್ ಗಂಜವಾಲ ಅವರು ಹಾಡಿರುವ ನೀನ್ಯಾರೇ ಚಿತ್ರದ ಈ ಗೀತೆಯನ್ನ. ಕವಿರಾಜ್ ಅವರು ಗೀತೆಯನ್ನು ಬರೆದು ವಿ ಮನೋಹರ್ ರಾಗ ಸಂಯೋಜನೆ ಮಾಡಿದ್ದಾರೆ.

ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು,

0: ವೀಲರ್ಸ್ ಇರಬಹುದು, ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ, ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೃಷ್ಣವರ್ಧನ್ ಕುಲಕರ್ಣಿಯವರ ಸಂಗೀತ ನಿರ್ದೇಶನದಲ್ಲಿ ದೀಪಕ್ ದೊಡ್ಡೇರ ಅವರು ಹಾಡಿರುವ ರಾಮೇಗೌಡ ವರ್ಸಸ್ ಕೃಷ್ಣಾರೆಡ್ಡಿ ಚಿತ್ರದ ಈ ಗೀತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ದಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 3 ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ 3 ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ದಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 107,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಾಟೀಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ.

0: ಇಬ್ಬರು ಮಕ್ಕಳು ಸೇರಿ ಮೂವರು ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಸಮಯ 2:40:55. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಹಾಲುಂಡ ತವರು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಬಿತ್ತಿದ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
2: ಕೆಲುಗರೆ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾ ವಿಜಯಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಮಲ್ಲಿಗೆ ಹೂವು ಚಿತ್ರದ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಸುರಗಿ ಕಾರ್ಯಕ್ರಮದಲ್ಲಿ ಕೆಸಿ ಗೀತಾ ಅವರಿಂದ ಕವನ ವಾಚನ ಪ್ರಸಾರವಾಗಲಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮೊಮ್ಮಗ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿರುವ ಮೌನ ಸಂಗ್ರಾಮ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.
1: ये है राष्ट्रीय सेवा देश की सुरीली धड़कन कार्यक्रम सखी सहेली बस कुछ ही पलों में.

ಕೇಳಿದ್ರೆ ಇದು ನಿಮ್ಮ ಹಂಬಲದ ಬೆಂಬಲದ ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 4:58.55. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಕೇಳಿದರೆ ವೇಳೆ ಸರಿಯಾಗಿ 5 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
4: ಎಲ್ಲರಿಗೂ ನಮಸ್ಕಾರ ಕೇಳುಗರೆ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕ್ಷಯರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
5: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ವಾಸಕೋಶ ತಜ್ಞರಾಗಿರುವ

0: ಡಾಕ್ಟರ್ ವಿಜಯಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ತೆ ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕ್ಷಯರೋಗ ಅಂದ್ರೆ ಏನು ಮೇಡಮ್?
1: ಕ್ಷಯರೋಗ ಅಂದ್ರೆ ಇದು ಒಂದು ಇನ್ಫೆಕ್ಷನ್. ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಟ್ಯೂಬರ್ಕುಲೋಸಿಸ್ ಅಂತ ಹೇಳ್ತೀವಿ. ಸೊ ಇದೊಂದು ಕೀಟಾಣುವಿಂದ ಬರುವಂತದ್ದು, ಟಿಬಿ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ಮತ್ತೆ ಇದು ನಮ್ಮ ಅಂಗಾಂಗಗಳಲ್ಲಿ ಉಗುರು ಮತ್ತೆ ಕೂದಲು, ಇದು ಎರಡು ಬಿಟ್ಟು ಇನ್ ಯಾವ ಅಂಗಾಂಗಕ್ಕೂ ಆಗ್ಬೋದು.
0: ಉಗುರಿಗಾಗಲ್ಲ ಮತ್ತೆ ಕೂದ್ಲಿಗಾಗಲ್ಲ,
1: ಎರಡು ಬಿಟ್ಟು ಇನ್ ಎಲ್ಲಾ ಅಂಗಕ್ಕೂ ಆಗ್ಬೋದು. ಸ್ಕಿನ್ ನಿಂದ ಹಿಡಿದು ಪೂರ್ತಿ ಇಂಟರ್ನಲ್ ಆರ್ಗನ್ಸ್, ಹಾರ್ಟ್, ಲಂಗ್, ಕಿಡ್ನಿ, ಎಲ್ಲಾದನ್ನು ಇನ್ವಾಲ್ವ್ ಮಾಡ್ಬೋದು.
0: ಅದು ಮೊದಲನೇ ಸ್ಟೇಜ್ ಅಲ್ಲೇ?
1: ಮೊದಲನೇ ಸ್ಟೇಜ್ ಅಂತ ಹೇಳ್ತಿಲ್ಲ, ಇಟ್ ಡಿಪೆಂಡ್ ಒಂದೊಂದು ವ್ಯಕ್ತಿಗಳಲ್ಲೂ ಒಂದೊಂದು. ಬಟ್ ತುಂಬಾ ಕಾಮನ್ ಆಗಿ ಬರುವಂತದ್ದು ಲಂಗ್ಸ್ ಇನ್ವಾಲ್ವ್ಮೆಂಟ್. ತುಂಬಾ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ವೈಸ್ ಲಂಗ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರಿಗೂ ತುಂಬಾ ಕಾಲಾನುಕಾಲದಿಂದ ಭಯ ಇರೋದು ಕ್ಷಯ ರೋಗ ಅಂದ ತಕ್ಷಣ ಎಲ್ಲರೂ ಬೆಚ್ಚಬಿಳೋದು, ಒಬ್ಬರಿಂದ ಒಬ್ರಿಗೆ ಅಂಟ್ಕೊಂಡ್ ಬಿಡುತ್ತೆ, ಒಬ್ರಿಂದ ಒಬ್ರಿಗೆ ಬಂದ್ ಬಿಡುತ್ತೆ ಅಂತ. ಸೊ ಈ ತರ ಯೂಶಲಿ ಆಗೋದು ಶ್ವಾಸಕೋಶದ್ದು. ಅದ್ ಬಿಟ್ಟು ನೆಕ್ಸ್ಟ್ ಸ್ಕಿನ್. ಇದು ಎರಡ್ ಮಾತ್ರ ಆತರ ಒಬ್ರಿಂದ ಒಬ್ರಿಗೆ ಬೇಗ ಹರಡುತ್ತೋ ಹೊರತು ಇನ್ ಬಾಕಿ ಯಾವ ಅಂಗಾಂಗಗಳಿಗೂ ಆತರ ಅಷ್ಟು ಸುಲಭವಾಗಿ ಒಬ್ರಿಂದ ಇನ್ನೊಬ್ರಿಗೆ ಹರಡೋದು ಕಡಿಮೆ. ಸೊ ಏನು ಪಿಡುಗು ಇತ್ತು ಮುಂಚೆ, ಸಾಮಾಜಿಕ ಪಿಡುಗು ತರ ಎಲ್ರು ಹೆದರ್ಕೊಳ್ಳೋ ತರ, ಯಾಕೆ ಆತರ ಇತ್ತು ಅಂದ್ರೆ ಇದು ಒಬ್ರಿಂದ ಒಬ್ರಿಗೆ ಬರುತ್ತೆ ಅಂತ. ಅದು ಓನ್ಲಿ ಅಪ್ಲೈಸ್ ಟು ಲಂಗ್ ಇನ್ವಾಲ್ವ್ಮೆಂಟ್ ಅಂಡ್ ನೆಕ್ಸ್ಟ್ ಕಾಮನ್ ಬೀಯಿಂಗ್ ಸ್ಕಿನ್. ಸೊ ಇದು ಒಂದು ಇನ್ಫೆಕ್ಷನ್, ಇದು ಟ್ರೀಟ್ಮೆಂಟ್ ಇದೆ. ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಫಾಲೋ ಅಪ್ ಅಲ್ಲಿ ಇದ್ರೆ ಖಂಡಿತ ಇದು ಗುಣ ಮಾಡುವಂತದ್ದೇನೆ, ಭಯ ಬೀಳಂತದ್ ಏನಿಲ್ಲ. ಹಿಂದಿನ ತರ ಇವಾಗ ಅದನ್ನ ಟ್ಯಾಬು ಆಗಿ ಕನ್ಸಿಡರ್ ಮಾಡೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾ ಹೊಸ ಹೊಸ ಮೆಡಿಕೇಶನ್ಸ್ ಗಳಿದೆ. ಅದಕ್ಕೋಸ್ಕರ ಕಂಪ್ಲೀಟ್ ಕ್ಯೂರ್ ಮಾಡಬಹುದು,
0: ಕಂಪ್ಲೀಟ್ ಆಗಿ ಇದನ್ನ ಗುಣಮುಖ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ನೀವು ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಸೋಂಕು ಅಂತ ಹೇಳಿದ್ರಿ. ಆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ? ಈಗ ಒಂದು ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡಬಹುದು, ಇದು ಗಾಳಿನಲ್ಲಿ ಇರುತ್ತಾ ಅಥವಾ ಹೇಗ್ ಬರುತ್ತೆ? ಇದು ಯಾರಿಗೆ ಮಾತ್ರ ಅಫೆಕ್ಟ್ ಆಗುತ್ತೆ? ಈಗ ಗಾಳಿನಲ್ಲೇ ಇರುವಂತದ್ದಾದ್ರೆ ಎಲ್ಲರಿಗೂ ಕ್ಷಯ ಏನ್ ಬರೋದಿಲ್ಲ ಅಲ್ವಾ? ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಹೇಗೆ ಅಂಟ್ಕೊಳ್ಳುತ್ತೆ ಇದು ಒಬ್ಬ ವ್ಯಕ್ತಿಗೆ?
1: ನೀವ್ ಹೇಳದಂಗೆನೆ ಇದು ಸೋಂಕ್ ಆಗಿರೋದ್ರಿಂದ, ಅದರಲ್ಲೂ ಗಾಳಿನಲ್ಲಿ ಸ್ಪ್ರೆಡ್ ಆಗೋ ಸೋಂಕ್ ಆಗಿರೋದ್ರಿಂದ ಒಬ್ರು ಉಸಿರಾಡುವಾಗ ಅದು ಬ್ಯಾಕ್ಟೀರಿಯಾಗಳು ಅವ್ರ ಉಸಿರಾಟದ ಜೊತೆಗೆ ಹೊರಗಡೆ ಬಂದಿರುತ್ತೆ. ನೆಕ್ಸ್ಟ್ ಅದೇ ಉಸಿರನ್ನ ಬೇರೆಯವ್ರು ಯಾರು ಸುತ್ತಮುತ್ತ ಇರ್ತಾರೆ ಅಥವಾ ಆ ಲೋಡ್ ಅಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಏನ್ ಹೇಳ್ತೀವಲ್ಲ, ಯಾವಾಗ ಎಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರುತ್ತೆ ಅಂದ್ರೆ ಯೂಶಲಿ ಎಲ್ಲಿ ಪೇಷಂಟ್ಸ್ ಇರ್ತಾರೆ ಅಲ್ಲಿರುತ್ತೆ. ಸೊ ಅಂತ ಸುತ್ತಮುತ್ತ ಇರೋರಿಗೆ ರಿಸ್ಕ್ ಜಾಸ್ತಿ. ನೀವ್ ಹೇಳ್ದಂಗೆ ಯಾರ್ಯಾರಿಗೆ ರಿಸ್ಕ್ ಜಾಸ್ತಿ ಅಂತ ಫಸ್ಟ್ ಹೇಳ್ಬಿಡೋಣ. ಒಂದು ಪೇಷಂಟ್ ನ ಮನೆಯಲ್ಲೇ ಇಟ್ಟು ಟ್ರೀಟ್ ಮಾಡ್ತಿರ್ತೀವಲ್ವಾ, ಅವ್ರಿಗೆ ಎಸ್ಪೆಷಲಿ ಬೇರೆ ರೂಮ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ, ನಾವು ನಾನು ಇವಾಗ ಮಾತಾಡ್ತಿರೋದು ಬರೀ ಶ್ವಾಸಕೋಶದ ಅಂತೀರ ಟಿವಿ ಬಗ್ಗೆ, ಬಾಕಿದೆಲ್ಲ ಇವಾಗ ಬರಲ್ಲ. ಯಾಕಂದ್ರೆ ನಾನು ಮುಂದೆ ಹೇಳ್ದಂಗೆ ಬಾಕಿದ್ ಯಾವ್ದನ್ನು ಅಷ್ಟು ಬೇಗ ಹರಡಲ್ಲ, ಬೇಗ ಹರಡುವಂತದ್ದು ಬರೀ ಶ್ವಾಸಕೋಶಕ್ಕೆ ಇನ್ವಾಲ್ವ್ಮೆಂಟ್ ಆಗಿರೋದ್ ಮಾತ್ರ. ಸೊ ನಾನು ಇವಾಗ ಅದ್ರದ್ ಮಾತ್ರ ಮಾತಾಡ್ತಿದ್ದೀನಿ. ಸೊ ಪೇಷಂಟ್ ಯಾವ ಪೇಷಂಟ್ ಅಲ್ಲಿ ಉಸಿರಾಟದಲ್ಲಿ ಲಂಗ್ಸ್ ಅಲ್ಲಿ ಟಿಬಿ ಇದೆ, ಅವರು ಉಸಿರಾಡುವಾಗ ಅವ್ರ ಉಸಿರಿನಲ್ಲಿ ಕ್ರಿಮಿಕೀಟಗಳು ಹೊರಗಡೆ ಬರುತ್ತೆ. ಅವರು ಕೆಮ್ಮದಾಗ, ಅವರು ಶೀಂದಾಗ, ಅವರು ಮಾತಾಡುವಾಗ ಅದ್ ಬ್ಯಾಕ್ಟೀರಿಯಾ ಹೊರಗಡೆ ಬರ್ತಾ ಇರುತ್ತೆ. ಅದು ಯಾರು ನಿಯರ್ ಇರ್ತಾರೆ ಅವ್ರಿಗೆ, ಅದ್ರ ಜೊತೆ ವೆಂಟಿಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ಕಿಟಕಿ ಬಾಗಿಲುಗಳು ಜಾಸ್ತಿ ಇರಬೇಕು, ತೆರೆದಿರ್ಬೇಕು, ಒಳಗಡೆಯಿಂದ ಹೊರಗಡೆಗೆ ಏರ್ ಸರ್ಕ್ಯುಲೇಷನ್ ಆಗ್ತಿರ್ಬೇಕು. ಹಂಗೆಲ್ಲ ಆದಾಗ ಬ್ಯಾಕ್ಟೀರಿಯಾ ಈಚೆನೂ ಹೋಗ್ತಿರುತ್ತೆ ಗಾಳಿನಲ್ಲಿ, ಅದ್ರದ್ದು ಕಂಟೆಂಟ್ ಕಡಿಮೆ ಆಗ್ತಾ ಆಗ್ತಾ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಎಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಕೌಂಟ್ ಜಾಸ್ತಿ ಇರುತ್ತೆ ಅವ್ರ ಸುತ್ತಮುತ್ತ, ಇಮ್ಯೂನಿಟಿ ಸುತ್ತಮುತ್ತ, ಅಲ್ಲಿ ಜಾಸ್ತಿ ಇರುತ್ತೆ. ನೀವು ಹೇಳ್ದಂಗೆನೆ ಎಲ್ಲಾರ್ಗು ಬಂದ್ಬಿಡಲ್ಲ, ಮೇನ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು, ಎಸ್ಪೆಷಲಿ 5 ವಯಸ್ಸಿನಗಿನ್ನ ಚಿಕ್ಕ ಮಕ್ಕಳು, ಮತ್ತೆ ತೀರಾ ದೊಡ್ಡವರು ವಯಸ್ಸಾದವರು ಅಂದ್ರೆ 60 ಆಚೆ, ಇವೆರಡು ಏಜ್ ವೈಸ್ ಆಲ್ರೆಡಿ ರಿಸ್ಕ್ ಅಲ್ಲಿ ಇರ್ತಾರೆ. ಅದ್ ಬಿಟ್ಟು ಇನ್ಯಾರ್ಯಾರಿಗಿರುತ್ತೆ ಅಂತ ಅಂದ್ರೆ ಆಲ್ರೆಡಿ ಇಮ್ಯುನೋ ಸಪ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಅವರಲ್ಲಿ ಕಡಿಮೆ ಇರುತ್ತೆ. ಯಾರ್ಯಾರಿಗೆ ಈ ತರ ಇರುತ್ತೆ, ಯೂಶಲಿ ಶುಗರ್ ಇರೋ ಪೇಷಂಟ್ಸ್ ಗೆ, ಅದ್ರಲ್ಲೂ ಶುಗರ್ ಕಂಟ್ರೋಲ್ ಇಲ್ಲ ಅನ್ನೋ ಪೇಷಂಟ್ ಗೆ, ನೆಕ್ಸ್ಟ್ ಕಿಡ್ನಿ ಸಮಸ್ಯೆ ಇರೋ ಪೇಷಂಟ್ ಗೆ, ಆಲ್ರೆಡಿ ಯಾರಾದ್ರೂ HIV ಏಡ್ಸ್ ಇಂದ ಬಳಲ್ತಿರೋರ್ಗೆ, ಮುಂಚೆಯಿಂದಾನೇ ಲಂಗ್ಸ್ ಅವ್ರದ್ದು ವೀಕ್ ಇದೆ, ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಬೇರೆ ಲಂಗ್ ಸಮಸ್ಯೆಗಳಿದೆ, ಕೆಲವೊಂದು ಇದಾವೆ, ಏನಂದ್ರೆ ಬ್ರಾಂಕಿಯೆಕ್ಟಾಸಿಸ್ ಅಂತ ಹೇಳ್ತೀವಿ, ಅದು ಪದೇ ಪದೇ COPD ಅಂತ ಹೇಳ್ತೀವಿ, BDCD ಲಂಗ್ಸ್ ಆಲ್ರೆಡಿ ವೀಕ್ ಆಗಿರೋರು. ಸೊ ಈ ತರ ಆಲ್ರೆಡಿ ಅವರಲ್ಲಿ ಆ ಕ್ರಿಮಿಕೀಟ ಎದುರುಗಡೆ ಹೋರಾಡೋಷ್ಟು ಶಕ್ತಿ ಯಾರಲ್ಲಿ ಇರಲ್ಲ ಅಥವಾ ಕಡಿಮೆ ಇರುತ್ತೆ, ಅಂತವ್ರಿಗೆ ನೀವು ಹೇಳ್ದಂಗೆ ಫಾಸ್ಟ್ ಆಗಿ ಬರುತ್ತೆ. ನಾರ್ಮಲ್ ಆಗಿರೋರು, ಹೆಲ್ದಿ ಆಗಿರೋರು, ಶುಗರ್ ಏನು ಇಲ್ಲ, ಕಿಡ್ನಿ ಸಮಸ್ಯೆ ಏನು ಇಲ್ಲ.

0: ಆಕ್ಟಿವಿಟಿ ಬಿ ಏನೂ ಇಲ್ಲ, ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡೋರು, ಸ್ಟ್ರೆಸ್ ಇಲ್ಲ, ಊಟ ಮಾಡೋರು, ಅವ್ರಿಗೆ ಏನು ಬರಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತೀವಿ ಅಂದ್ರೆ, ಬೆಳಗಿನ ತಿಂಡಿ ತುಂಬಾ ಇಂಪಾರ್ಟೆಂಟ್. ಬೆಳಗಿನ ತಿಂಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ನೈಟ್ ಚೆನ್ನಾಗಿ ನಿದ್ದೆ ಆಗಿರ್ಬೇಕು. ಈ ತರ ಇರೋರಿಗೆ ತಂತಾನೆ ಆಟೋಮೆಟಿಕಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಹೊತ್ತು ತಿಂಡಿ ಕಟ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಅವ್ರು ಯಂಗ್ ಏಜ್ ಇದ್ರು ಕ್ರಾನಿಕಲಿ ಅಂದ್ರೆ ತುಂಬಾ ದಿನಗಳ ಕಾಲ ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಬೆಳಗ್ಗೆ ತಿಂಡಿ ಕಟ್ ಮಾಡೋದು. ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಯೂಶಲಿ ಹೇಳ್ತಿರ್ತೀವಿ, ಸ್ಕೂಲ್ ಮಕ್ಕಳಲ್ಲಿ ಕಾಮನ್ ಆಗೋಗ್ಬಿಡುತ್ತೆ ಆತರ ಮಾಡೋದು, ತಿಂಡಿ ಸ್ಕಿಪ್ ಮಾಡೋದು, ಊಟ ಸ್ಕಿಪ್ ಮಾಡೋದು. ಅದು ಮೂರು ಟೈಮ್ ಊಟ ನಾವು ಕನ್ಸಿಡರ್ ಮಾಡಿದ್ರೆ ಬೆಳಗಿನ ತಿಂಡಿ ತುಂಬಾ ಇಂಪಾರ್ಟೆಂಟ್, ಅದನ್ನ ಸ್ಕಿಪ್ ಮಾಡಬಾರದು. ಇಷ್ಟು ಜನಗಳು ನಾನು ಹೇಳ್ದಂಗೆ ರಿಸ್ಕ್ ಅಲ್ಲಿ ಇರ್ತಾರೆ, ಇಂಥವ್ರಿಗೆ ಮಾತ್ರ ಬರುತ್ತೆ. ಮತ್ತೆ ಇವಾಗ ಆಲ್ರೆಡಿ ಹೇಳ್ದಂಗೆ ಲಂಗ್ಸ್ ಏನೆ ಇಂಪಾರ್ಟೆಂಟ್.
1: ಈಗ ಏನೇನು ಲಕ್ಷಣಗಳಿರುತ್ತೆ ಮೇಡಮ್, ಒಬ್ಬ ವ್ಯಕ್ತಿಗೆ ಟಿ ಬಿ ಬ್ಯಾಕ್ಟೀರಿಯಾ ಅವ್ರ ದೇಹವನ್ನ ಪ್ರವೇಶ ಮಾಡಿದ ಮೇಲೆ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ?
0: ಇದನ್ನು ನಾನು ಮುಂಚೆನೆ ಹೇಳ್ದಂಗೆ ನಾವು ಶ್ವಾಸಕೋಶಕ್ಕೆ ಸ್ಟಿಕ್ ಆನ್ ಆಗೋಣ, ಅದ್ರದ್ನೇ ಮಾತಾಡ್ತಾ ಇದ್ದೀನಿ. ಶ್ವಾಸಕೋಶಕ್ಕೆ ಬಂದ್ರೆ ಕೆಮ್ಮು ಎರಡರಿಂದ ಮೂರು ವಾರಕ್ಕಿಂತ ಜಾಸ್ತಿ ಉಳ್ಕೊಂಡಾಗ ದಯವಿಟ್ಟು ಪರೀಕ್ಷೆ ಮಾಡಿಸ್ಕೊಬೇಕು. ಮತ್ತೆ ಜ್ವರ ಬರೋದು, ಎಸ್ಪೆಷಲಿ ನೈಟ್ ಟೈಮ್ ಜ್ವರ ಬರೋದು. ಮತ್ತೆ ನೈಟ್ ಟೈಮ್ ಬೆವರು, ಜ್ವರ ಬಂದ ನೆಕ್ಸ್ಟ್ ಡೇನೆ ಫುಲ್ ನೀರು. ನೆಕ್ಸ್ಟ್ ತೂಕ ಕಡಿಮೆ ಆಗ್ತಿರುತ್ತೆ. ಜಿಮ್ಗೆ ಹೋಗ್ತಿರಲ್ಲ ಅಥವಾ ಬೇಕು ಅಂತ ವೆಯ್ಟ್ ಲಾಸ್ ಮಾಡ್ತಿರಲ್ಲ, ಬಟ್ ತಂತಾನೆ ಅವ್ರ ವೆಯ್ಟ್ ಕಡಿಮೆ ಆಗ್ತಾ ಬರ್ತಿರುತ್ತೆ. ಅದು ಎಲ್ಲರೂ ವೆಯ್ಟ್ ಚೆಕ್ ಮಾಡ್ಕೊಳ್ಳೋ ಅಭ್ಯಾಸ ಇರಲ್ಲ, ಹೌದು. ಬಟ್ ನಾವು ದಿನನಿತ್ಯ ಧರಿಸಂತ ಬಟ್ಟೆ ಲೂಸ್ ಯಾವಾಗ ಆಗುತ್ತೆ, ಇದೆಲ್ಲ ಬೇರೆ ಸಿಂಪ್ಟಮ್ಸ್ ಇದ್ದಾಗ ನೋಡ್ಕೊಂಡಾಗ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕೆಲವು ಸತಿ ಕೆಮ್ಮನಲ್ಲಿ ಕಫದಲ್ಲಿ ರಕ್ತ ಬರುತ್ತೆ. ತುಂಬಾ ಇನ್ವಾಲ್ವ್ಮೆಂಟ್ ಆದ್ರೆ ಲಂಗ್ಸ್ ಮೋರ್ ದೆನ್ 50% ನಾವೇನ್ ಹೇಳ್ತೀವಿ, ಎಕ್ಸ್ರೇ ಮಾಡುವಾಗ ಗೊತ್ತಾಗೋದು. ಯೂಶಲಿ ಪೇಷಂಟ್ಸ್ ಅವ್ರಿಗೆ ಗೊತ್ತಾಗಲ್ಲ, ಉಸಿರಾಟದ ತೊಂದ್ರೆನೂ ಶುರು ಆಗಬಹುದು. ಎಲ್ರಿಗೂ ಬರಲ್ಲ ಅದು, ಬಟ್ ನೀವು ಪ್ರಿಡಾಮಿನೆಂಟ್ ಆಗಿ ತಗೋಬೇಕು ಅಂತ ಅಂದ್ರೆ ಉಸಿರಾಟದಲ್ಲಿ ಅಂದ್ರೆ ಎಲ್ಲ ಶ್ವಾಸಕೋಶದ ಇನ್ಫೆಕ್ಷನ್ ಟಿ ಬಿ ಬರುವಾಗ ಕೆಮ್ಮು, ಕಫ, ಬ್ಲಡ್ ಬರೋದು ಕಫದಲ್ಲಿ, ಮತ್ತೆ ಜ್ವರ, ರಾತ್ರಿ ಹೊತ್ತು ಬೆವರು, ವೆಯ್ಟ್ ಲಾಸ್, ಇಷ್ಟನ್ನ ಕನ್ಸಿಡರ್ ಮಾಡಬಹುದು. ಇದು ಉಸಿರಾಟಕ್ಕೆ ತಕ್ಕಂತದ ನಾನು ಹೇಳ್ತಿರೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ. ಇದು ಬಿಟ್ಟು ನಾನು ಮುಂಚೆನೆ ಹೇಳ್ದಂಗೆ ಯಾವ ಅಂಗಾಂಗಕ್ಕಾದ್ರೂ ಆಗ್ಬೋದು ಅಂತ ಹೇಳಿದ್ನಲ್ಲ, ಅದನ್ನ ಕನ್ಸಿಡರ್ ಮಾಡಿದ್ರೆ ಈ ಕೆಮ್ಮು ಇರಬೇಕು ಅಂತಾನೆ ಏನಿಲ್ಲ ಅವ್ರಿಗೆ, ಯಾಕಂದ್ರೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಕೆಮ್ಮು ಇರ್ಬೇಕಂತ ಏನಿಲ್ಲ. ಇದು ಬಿಟ್ಟು ಬಾಕಿ ಎಲ್ಲ ಏನ್ ಹೇಳಿದ್ರೆ ಅದೆಲ್ಲ ಇರ್ಬೋದು. ಜ್ವರ ಬರ್ತಿರುತ್ತೆ ನೈಟ್ ಟೈಮ್ ಸ್ಪೆಸಿಫಿಕ್ ಆಗಿ, ಮತ್ತೆ ನೈಟ್ ಟೈಮ್ ಬೆವರಾಡೋದು, ನೆಕ್ಸ್ಟ್ ವೆಯ್ಟ್ ಲಾಸ್ ಆಗೋದು, ಇಷ್ಟು ಕಾಮನ್ ಯಾವುದೇ ಅಂಗಾಂಗದಲ್ಲಿ ಟಿ ಬಿ ಆದ್ರೂ ಇಷ್ಟಂತೂ ಇರುತ್ತೆ.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
1: ಸಾಮಾನ್ಯ ಕೆಮ್ಮಾದಾಗ ಜ್ವರ ಬಂದಾಗ ಆಸ್ಪತ್ರೆಗಳಿಗೆ ಹೋಗೇ ಹೋಗ್ತಾರೆ. ತಕ್ಷಣನೇ ಕ್ಷಯ ಇರಬಹುದು ಅಂತ ಡಾಕ್ಟರ್ ಸಹ ಅದನ್ನ ಯೋಚನೆ ಮಾಡ್ದೇನೆ. ಮಾತ್ರೆಗಳನ್ನ ಎಲ್ಲ ಕೊಟ್ಟ ಮೇಲೂ ಕೆಮ್ಮು ಕಂಟಿನ್ಯೂ ಆದಾಗ ಮಾತ್ರ ಕ್ಷಯ ಟೆಸ್ಟ್ ಮಾಡ್ತೀರಾ ಅಥವಾ ಹೇಗೆ?
0: ಹಾ, ನೀವು ಹೇಳಿದ್ದು ಸತ್ಯ. ಏನಾಗುತ್ತೆ ಅಂದ್ರೆ ಎಲ್ಲರೂ ಸಾಧಾರಣ ಜ್ವರ ಕೆಮ್ಮು ಅಂತ ಲೋಕಲ್ ಅಲ್ಲಿ ತೋರಿಸ್ಕೊಂತ ಇರ್ತಾರೆ. ಅವಾಗ ಒಂದ್ ವಾರ ಎರಡ್ ವಾರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ರೆಗ್ಯುಲರ್ ಆಂಟಿಬಯೋಟಿಕ್ಸ್ ತಗೊಂಡಿರ್ತಾರೆ, ಮತ್ತೆ ರೆಗ್ಯುಲರ್ ಜ್ವರಕ್ಕೆಲ್ಲ ಏನ್ ಬೇಕು ಪ್ಯಾರಾಸಿಟಮಾಲ್ ಎಲ್ಲ ತಗೊಂಡಿರ್ತಾರೆ. ಅದು ತಗೊಂಡು ಯಾವಾಗ ನಿಮ್ಗೆ ಕೆಮ್ಮು ಕಡಿಮೆ ಆಗ್ತಿಲ್ಲ, ನಿಮ್ದು ಜ್ವರ ಕಡಿಮೆ ಆಗ್ತಿಲ್ಲ, ನಿಮ್ ವೇಟ್ ಹಂಗೆ ಇದೆ, ಸೊ ದಯವಿಟ್ಟು ಇದನ್ನ ಒಂದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಎಕ್ಸ್ರೇ ಫೆಸಿಲಿಟಿ ಎಲ್ಲಿದೆ ಅಂತ ಹಾಸ್ಪಿಟಲ್, ಮತ್ತೆ ಕಫ ಟೆಸ್ಟ್ ಟಿ ಬಿಗೋಸ್ಕರ ಎಲ್ಲಿದೆ ಅಂತ ಹಾಸ್ಪಿಟಲ್ ಅಲ್ಲಿ ವಿಸಿಟ್ ಮಾಡಿದಷ್ಟು ಬೇಗ ಏನ್ ಪ್ರಾಬ್ಲಮ್ ಅಂತ ನಿಮ್ಗೆ ನಮ್ ಕ್ಲಾರಿಟಿ ಸಿಗುತ್ತೆ. ಸೊ ಟ್ರೀಟ್ಮೆಂಟ್ ಮಾಡೋದನ್ನು ಬೇಗ ಶುರು ಆಗುತ್ತೆ. ನೀವ್ ಹೇಳ್ದಂಗೆ ನಮ್ ಕಡೆಯಿಂದ ಅಡ್ವೈಸ್ ಏನ ಅಂತ ಅಂದ್ರೆ, ಲೋಕಲ್ ನರ್ಸಿಂಗ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಗಳಲ್ಲಿ ಎಕ್ಸ್ರೇ ಇಲ್ದೇರ ಕಡೆ, ಕಫ ಟೆಸ್ಟ್ ಇಲ್ದೇರ ಕಡೆ ನೀವು ತೋರಿಸುವಾಗ್ಲೂ ಕಡಿಮೆ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಇಂತ ಕಡೆಗೆ ಒಂದ್ಸರ್ತಿ ವಿಸಿಟ್ ಮಾಡಿ ಪರೀಕ್ಷೆಗೆ ಒಳಪಡಿಸ್ಕೊಂಡ್ರೆ ಉತ್ತಮ.
1: ಈಗ ಟೆಸ್ಟ್ ಆಯ್ತು, ಆಮೇಲೆ ಚಿಕಿತ್ಸೆ ಏನಿರುತ್ತೆ?
0: ಇದನ್ನು ನಾನು ನೀವು ಮುಂಚೆನೆ ಡಿಸ್ಕಸ್ ಮಾಡಿರ್ತಾರ, ಇನ್ಫೆಕ್ಷನ್ ಕ್ಲಿನಿಕಿ ಟೈಮ್ ಬರೋದು. ಏನು ಡಿಫ್ರೆನ್ಸ್ ಇದಕ್ಕೂ ಮತ್ತೆ ಬೇರೆ ಸಾಧಾರಣ ಕೆಮ್ಮು ಜ್ವರ ಬರೋ ಕ್ಲಿನಿಕೀಟಕ್ಕೂ ಅಂದ್ರೆ, ಇದ್ರದ್ದು ಟ್ರೀಟ್ಮೆಂಟ್ 6 months ಇರುತ್ತೆ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾ ವೆರಿ ಸ್ಲೋಲಿ ಗ್ರೋಯಿಂಗ್, ಬಾಕಿ ಎಲ್ಲಾ ಬ್ಯಾಕ್ಟೀರಿಯಾ ಹೋಲಿಸ್ಕೊಂಡ್ರೆ ಇದು ತುಂಬಾ ನಿಧಾನವಾಗಿ ಗ್ರೋತ್ ಆಗೋದು. ಸೊ ಇದು ಸಾಯುವಾಗ್ಲೂ ಬೇಗ ಸಾಯಲ್ಲ, ಅದಕ್ಕೋಸ್ಕರ ಬಿಡದಂಗೆ 6 ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ ನಾವು ಫಸ್ಟ್ 2 months ನ ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆ ಟೈಮ್ ಅಲ್ಲಿ ಸ್ವಲ್ಪ 4 ಡ್ರಗ್ದು ಕಾಂಬಿನೇಷನ್ ಅಂತ ಹೇಳ್ತೀವಿ, ಇಫ್ ಡಿಸೀಸ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಖುಷಿ ವಿಷಯ ಏನಂತ ಅಂದ್ರೆ, ಟಿಬಿ ಟ್ರೀಟ್ಮೆಂಟ್ ಗೌರ್ಮೆಂಟ್ ಅಲ್ಲಿ ಕಂಪ್ಲೀಟ್ ಫ್ರೀ ಇರುತ್ತೆ, ಮತ್ತೆ ಟಿಬಿ ರಿಲೇಟೆಡ್ ಕಫ ಟೆಸ್ಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಗೌರ್ಮೆಂಟ್ ಸೆಟಪ್ ಗಳಲ್ಲಿ ಮತ್ತೆ ಮೆಡಿಕಲ್ ಕಾಲೇಜ್ಗಳಲ್ಲಿ. ಇಲ್ಲಿ ಕಫ ಟೆಸ್ಟ್ ಫ್ರೀ ಇರುತ್ತೆ, ಟ್ರೀಟ್ಮೆಂಟ್ ಫ್ರೀ ಇರುತ್ತೆ. 6 ಇರುತ್ತೆ ಟ್ರೀಟ್ಮೆಂಟ್, ಅದರಲ್ಲಿ 2 ಇಂಟೆನ್ಸಿವ್ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಆವಾಗ 4 ಮೆಡಿಕೇಶನ್ ಗಳು ಹೋಗುತ್ತೆ ಪೇಷಂಟ್ಗೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಈ 4 ಪೂರ್ತಿ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇರುತ್ತೆ. ಸೊ ದಟ್ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ. ಸ್ಪ್ರೆಡ್ ಆಗೋದನ್ನ ಫಸ್ಟ್ ಪ್ರಿವೆಂಟ್ ಮಾಡೋದು ಈ ಫಸ್ಟ್ 2 ಟ್ರೀಟ್ಮೆಂಟ್. ಇನ್ನು ನೆಕ್ಸ್ಟ್ 4 ಟ್ರೀಟ್ಮೆಂಟ್ ತುಂಬಾ ಸ್ಲೋ ಗ್ರೋಯಿಂಗ್ ನಾನು ಹೇಳಿದ ಕಾರಣದಿಂದ ಇನ್ ಎಷ್ಟು ಉಳಿದಿರೋದು ಬ್ಯಾಕ್ಟೀರಿಯಾಗಳು ಇರುತ್ತೆ ಅದು ಪೂರ್ತಿಯಾಗಿ ನಶಿಸಿ ಹೋಗಿ ಆ ಪೇಷಂಟ್ ಕಂಪ್ಲೀಟ್ ಕ್ಯೂರ್ ಅಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ ಆಗೋದಕ್ಕೆ 6 ಅಂತ ತಗೊಳುತ್ತೆ.
1: ಹಾಗಾಗಿ ಟ್ರೀಟ್ಮೆಂಟ್ ಇದೆ, ಆದ್ರೆ ಸ್ವಲ್ಪ
0: ಆಂಟಿಬಯೋಟಿಕ್ ಏನೇ ಹೌದು ಅದು 6 ಟೈಮ್ ತಗೊಳುತ್ತೆ.
1: ಈ ಕ್ಷಯ ಹೊಂದಿರುವಂತಹ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿನೇ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಮನೆಗಳಲ್ಲೂ ತಗೋಬಹುದಾ? ಹೀಗೆ
0: ಇದು ಒಂದು ನೀವು ಹೇಳಿದ್ದು ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರಿಗೂ ಹಾಸ್ಪಿಟಲ್ ಅಡ್ಮಿಷನ್ ಬೇಕಿಲ್ಲ. ಯಾರು ಓಡಾಡ್ಕೊಂಡು ಆರಾಮಾಗಿದ್ದಾರೆ, ಯಂಗ್ ಏಜ್ ಅಲ್ಲಿ ಇದ್ದಾರೆ, ಅವ್ರಿಗೆ ಶುಗರ್ ಬಿಪಿ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಏನಿಲ್ಲ, ಚಿಕ್ಕ ಪಾಪು ಅಲ್ಲ ಅಥವಾ ತೀರಾ ವಯಸ್ಸಾದವರು ಆಲ್ರೆಡಿ ಬೆಡ್ ರೆಡ್ ಸ್ಟೇಟ್ ಇಲ್ಲ ಅಂತವ್ರು ಅಡ್ಮಿಷನ್ ಆಗ್ಬೇಕಂತ ಏನಿಲ್ಲ. ಆದ್ರೆ ಈ ತರ ಇದೇನೇನ್ ಇರಬಾರ್ದು ಅಂತ ಹೇಳಿದೆ ಅಲ್ವಾ. ಸೊ ಅವ್ರಿಗೇನಾದ್ರೂ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ನಾವ್ ಅಡ್ಮಿಟ್ ಮಾಡ್ಕೊಂತೀವಿ. ಕಿಡ್ನಿ ಪ್ರಾಬ್ಲಮ್ ಇರೋರಾದ್ರೆ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗುತ್ತೆ. ಮತ್ತೆ ಲಿವರ್ ಪ್ರಾಬ್ಲಮ್ ಇರೋರ್ಗೆ ಅಡ್ಮಿಟ್ ಮಾಡ್ಕೊಂಡು ಶುರು ಮಾಡ್ಬೇಕಾಗುತ್ತೆ. HIV ಜೊತೆ ಇರೋರ್ಗು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ಬೇಕು. ಮತ್ತೆ ಆಲ್ರೆಡಿ ಲಂಗ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಅವ್ರಿಗೆ ಉಸಿರಾಟ ಸಮಸ್ಯೆ ಇದ್ದು ಆಕ್ಸಿಜನ್ ಪ್ರಮಾಣ ಎಲ್ಲ ಕಡಿಮೆ ಇದ್ದಾಗ ನಾವ್ ಅಡ್ಮಿಷನ್ಗೆನೆ ಸಜೆಸ್ಟ್ ಮಾಡೋದು. ಇದೇನೇ ಇಲ್ಲ ಅವ್ರು ಚೆನ್ನಾಗಿದ್ದಾರೆ ಆಲ್ರೆಡಿ ಮನೇಲಿ ಟ್ಯಾಬ್ಲೆಟ್ ತಗೊಂಡು ಅವ್ರು ಮ್ಯಾನೇಜ್ ಮಾಡ್ಕೊಬಹುದು ಅಂತ ಹೇಳುವಾಗ ಮನೇನಲ್ಲೇನೆ ಟ್ರೀಟ್ಮೆಂಟ್ ತಗೊಬಹುದು. ಇದಕ್ಕೆ ಆತರ ರಿಸ್ಟ್ರಿಕ್ಟೆಡ್ ಎಲ್ಲರೂ ಅಡ್ಮಿಟ್ ಆಗ್ಬೇಕಂತ ಏನಿಲ್ಲ. ಮೋಸ್ಟ್ ಆಫ್ ದ ಪೇಷಂಟ್ ಯಂಗ್ ಪೇಷಂಟ್ಸ್ ಗೆಲ್ಲ ನಾವು ಮನೇಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಈ ತರ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮ್ಯಾನೇಜ್ ಮಾಡಕ್ಕೆ, ನರ್ಸಿಂಗ್ ಕೇರ್ ಆಗಲ್ಲ, ಆತರ ಇರುವಾಗ ನಾವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ ಮಾಡೋದೇ ಬೆಟರ್.
1: ಮೇಡಮ್, ಈಗ ಮನೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿಗಳು, ಅವರನ್ನ ಪೋಷಣೆ ಮಾಡುವಂತಹ ಇತರ ಸದಸ್ಯರು, ಅವರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು?
0: ನಾನು ಹೇಳದಂಗೆ ಇದು ಮೋಸ್ಟ್ ಆಫ್ ದ ಟೈಮ್ ಉಸಿರಾಟದಿಂದ ಬರೋದ್ರಿಂದ ಮಾಸ್ಕ್ ನ ಪೇಷಂಟ್ ಧರಿಸೋದು ಕಡ್ಡಾಯ. ಅದೇ ರೀತಿ ಪೇಷಂಟ್ ಗೆ ಸೆಪರೇಟ್ ರೂಮ್ ಇದ್ರೆ ಉತ್ತಮ, ಸೆಪರೇಟ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರೋದು ಉತ್ತಮ. ಆತರ ಇರೋ ರೂಮ್ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಆ ರೂಮ್ ಒಳಗಡೆ ಹೋಗುವಾಗ ಪ್ರತಿ ಸತಿನು ಬೆಟರ್ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಪೇಷಂಟ್ ಮಾಸ್ಕ್ ಹಾಕಿರ್ಬೇಕು. ಮತ್ತೆ ನೀವು ಅವ್ರದ್ದು ಊಟ ಉಪಚಾರ ಎಲ್ಲ ಮಾಡಾದ್ಮೇಲೆ ಸ್ಯಾನಿಟೈಸರ್ ಬಳಸ್ತೀವಲ್ವಾ, ಅದನ್ನ ಬಳಸ್ಬೇಕಾಗಿರೋದು ರೆಗ್ಯುಲರ್ ಆಗಿರುತ್ತೆ. ಪೇಷಂಟ್ ದಿನನಿತ್ಯ ಹೆಂಗಿರ್ತಾರೆ, ಸ್ನಾನ ಮಾಡೋದು ಬ್ರಷ್ ಮಾಡೋದು ಅದೆಲ್ಲ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಇಲ್ಲ. ಮುಟ್ಟೋದ್ರಿಂದ ಇದೇನು ಬರಲ್ಲ, ಲಂಗ್ಸ್ ಆಗಿದ್ದಾಗ ಮುಟ್ಟೋದ್ರಿಂದ ಏನು ಬರಲ್ಲ. ಪೂರ್ತಿಯಾಗಿ ಬೇರೆ ಮನೇಲಿ ಇಡಬೇಕು ಆತರ ಎಲ್ಲ ಏನೂ ಇಲ್ಲ. ಸೇಮ್ ಮನೇಲೇ ಇಟ್ಕೊಂಡು ವೆಂಟಿಲೇಷನ್ ಕಿಟಕಿ ಬಾಗಿಲುಗಳೆಲ್ಲ ಚೆನ್ನಾಗಿದ್ದು ಮನೆಯಲ್ಲೇನೆ ಆರಾಮಾಗಿ ಅವರದ ಪೋಷಣೆ ಮತ್ತೆ ಪಾಲನೆ
1: ಮಾಡಬಹುದು. ಅವರ ಔಷಧಿ ಜೊತೆಗೆ ಆಹಾರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗ ಕೆಲವು ನಾಟಿ ವೈದ್ಯ ಕೂಡ ಮಾಡ್ತಾರೆ, ಆ ಸೊಪ್ಪು ಈ ಸೊಪ್ಪು ಏನನ್ನು ಹೇಳ್ತಾರೆ. ವೈದ್ಯರಾಗಿ ತಾವೇನ್ ಹೇಳ್ತೀರಾ?
0: ಆಯುರ್ವೇದಿಕ್ ಏನೆಲ್ಲ ತಗೊಂತಾರೆ ಅಂತ ಹೇಳೋದು ಕಷ್ಟ, ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ಬಟ್ ನೀವು ಹೇಳತ್ತರ ಊಟ ಇಂಪಾರ್ಟೆಂಟ್. ಊಟ ಏನ್ ಇಂಪಾರ್ಟೆಂಟ್ ಅಂದ್ರೆ, ನಾನು ಮುಂಚೆನೆ ಹೇಳಿದಂಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾನ ಸಾಯಿಸ್ಬೇಕಂದ್ರೆ. ಸೊ ನಮ್ಮಲ್ಲಿ ರೋಗ ನಿರೋಧಕ ಅಂಶನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರೋಟೀನ್ ರಿಚ್ ಫುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ಅದು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಪ್ರಿಡಾಮಿನೆಂಟ್ ಇರುತ್ತೆ, ಇಲ್ಲ ಅಂದ್ರೆ ವೆಜ್ ಪ್ರಿಡಾಮಿನೆಂಟ್ ಇರುತ್ತೆ. ನಾನ್ ವೆಜ್ ಪ್ರಿಡಾಮಿನೆಂಟ್ ಅಲ್ಲಿ ನಾವು ಯೂಶಲಿ ಎಗ್ ತಗೊಳ್ಳೋದಕ್ಕೆ ಹೇಳ್ತೀವಿ, ಮತ್ತೆ ಮಟನ್ ಚಿಕನ್ ಫಿಶ್ ತಗೊಳ್ಳೋದಕ್ಕೆ ಹೇಳ್ತೀವಿ. ಇದೆಲ್ಲ ತಗೊಬಹುದು, ಇದೆಲ್ಲಾನು ಪ್ರೋಟೀನ್ ರಿಚ್. ಮತ್ತೆ ಮಾಂಸಾಹಾರ ಮಾಡಲ್ಲ ಅಂತ ಹೇಳೋರು ಕಾಳುಗಳು, ಎಲ್ಲಾ ಕಾಳು ಮತ್ತೆ ಬೇಳೆಗಳು ಇದನ್ನ ಚೆನ್ನಾಗಿ ಸೇವಿಸಬೇಕಾಗುತ್ತೆ. ಮತ್ತೆ ಹಾಲಿನಲ್ಲಿ ಪನೀರ್, ಸೊ ಇದೆಲ್ಲ ಪ್ರೋಟೀನ್ ರಿಚ್ ಫುಡ್. ಸೊ ಪ್ರೋಟೀನ್ ರಿಚ್ ಫುಡ್ ಗೆ ಮಹತ್ವ ಇದೆ, ಪ್ರತಿ ಪೇಷಂಟ್ ಗೂ ಹೇಳಿ ಕಲಿಸಬೇಕಾಗುತ್ತೆ ಪ್ರೋಟೀನ್ ರಿಚ್ ಫುಡ್ ತಗೊಂಡ್ಬೇಕು ಅಂತ. ಒಂದು ಅವ್ರ ಇಮ್ಯುನಿಟಿನು ಬಿಲ್ಡ್ ಆಗುತ್ತೆ, ಇನ್ನೊಂದು ವೆಯ್ಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎರಡು ಕಡೆಯಿಂದ ಅದು ಬೆನಿಫಿಷಿಯಲ್. ನೀವು ಹೇಳ್ದಂಗೆ ಫುಡ್ ಇಸ್ ಇಂಪಾರ್ಟೆಂಟ್.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿ

0: ಮತ್ತೆ ನೀವು ಹೇಳ್ದಂಗೆ ಟ್ರೀಟ್ಮೆಂಟ್ ವೈಸ್ ಕಫ ಟೆಸ್ಟ್ ಫ್ರೀ ಇರುತ್ತೆ, ಮತ್ತೆ ಮೊದಲೇ ಹೇಳ್ದಂಗೆ ಮೆಡಿಸಿನ್ ಫ್ರೀ ಇರುತ್ತೆ. ಇನ್ನೊಂದೇನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಪ್ರತಿ ಟಿಬಿಗೆ ಒಳಗಾಗಿ ಟ್ರೀಟ್ಮೆಂಟ್ ತಗೊಂತಿರೋರಿಗೆ ಸರ್ಕಾರದಡಿಯಲ್ಲಿ ಇಂತಿಷ್ಟು ಅಂತ ಧನ ಸಹಾಯ ಕೂಡ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅನ್ನ ನಿಟ್ಟಿನಿಂದ ಟ್ರಾನ್ಸ್ಪೋರ್ಟೇಷನ್ಗೂ ಒಂದಿಷ್ಟು ಮಿನಿಮಮ್ ಅಮೌಂಟ್ ಹಾಕೊಡ್ತಾರೆ. ಮತ್ತೆ ಊಟದ ಪರವಾಗಿನೂ ಒಂದಿಷ್ಟು ದವಸ ಧಾನ್ಯಗಳನ್ನು ಗವರ್ಮೆಂಟ್ ಕಡೆಯಿಂದ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲವೊಂದ್ಸರ್ತಿ ಪಿ ಎಚ್ ಸಿ ಮೂಲಕನೂ ಕೊಡುವಂತದ್ದು ಇದೆ. ಇದು ಪೇಷಂಟ್ ಕೇರ್ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಟಿಬಿ ಮುಕ್ತ ಭಾರತ ಮಾಡ್ಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡಿರಂತದ್ದು. ನೆಕ್ಸ್ಟ್ ಬಂದು ನೀವು ಕೇಳಿದ್ದು ಟ್ರೀಟ್ಮೆಂಟ್ ಫ್ರೀ ಇದೆಯಾ ಇಲ್ಲಿ ಅಂತ. ಸೊ ಟೆಸ್ಟ್ ಫ್ರೀ, ಟ್ರೀಟ್ಮೆಂಟ್ ಫ್ರೀ, ಆದ್ರೆ ಅಡ್ಮಿಷನ್ ಆದ್ರೆ ಏನೆಲ್ಲ ಇರುತ್ತೋ ಅದು ಆದಷ್ಟು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಪೂರ್ತಿ ಗವರ್ಮೆಂಟ್ ಅಲ್ಲೇ ಕವರ್ ಆಗುತ್ತೆ. ಬಟ್ ಟಿಬಿ ಮಾತ್ರೆಗೆ ಅಂತಾನೆ ಏನು ದುಡ್ಡು ಕಟ್ಟದ್ ಬೇಕಾಗಿಲ್ಲ. ಅದು ಬಿಟ್ಟು ಈಗ ಇನ್ ಕೇಸ್ ನಾನು ಮುಂಚೆನೆ ಹೇಳ್ದಂಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಶುಗರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಮತ್ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ, ಅದಕ್ಕೆ ಮಿನಿಮಮ್ ಚಾರ್ಜಸ್ ಏನಿರುತ್ತೆ ಬಿ ಪಿ ಎಲ್ ದು ತೆಗೆದು ಅಷ್ಟು ಮಾತ್ರನೇ ಇರುತ್ತೆ ಹೊರತು ಕಾರ್ಪೊರೇಟ್ ಹಾಸ್ಪಿಟಲ್ ಅಷ್ಟೆಲ್ಲ ಇರಲ್ಲ.
1: ಈಗ ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲರೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಸಹ ಇಲ್ಲ. ನೀವು ಹೇಳಿರುವ ಆತಂಕಗಳೇನಿದೆ, ಲಕ್ಷಣಗಳೇನಿದೆ, ಅದು ಇದ್ದಾಗ ಮಾತ್ರ ಎಲ್ಲರೂ ಟೆಸ್ಟ್ ಮಾಡಿಸ್ಕೋಬೇಕು. ಇದಕ್ಕೆ ಲಸಿಕೆ ಇಲ್ವಾ ಮೇಡಮ್?
0: ವೆರಿ ಗುಡ್ ಕ್ವಶನ್. ನೀವು ಹೇಳ್ದಂಗೆ ಎಲ್ಲಾ ಕೆಮ್ಮುನು ಟಿಬಿ ಅಲ್ಲ, ಭಯ ಬೀಳದ್ ಬೇಕಿಲ್ಲ. ಈ ಬೇರೆ ಬೇರೆ ಸಿಂಪ್ಟಮ್ ಇರೋದನ್ನ ಲೆಕ್ಕ ಮಾಡಬೇಕಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತದಲ್ಲಿ ನಿಮ್ಗೆ ಗೊತ್ತಿರಂತೆ ಟಿಬಿ ಇದ್ದು ಆ ಟೈಮಲ್ಲಿ ನಿಮಗ್ ಕೆಮ್ಮ ಬಂದು ನಿಮಗ್ ಡೌಟ್ ಇದ್ದಾಗ ಭಯ ಇದ್ದಾಗ ಖಂಡಿತ ಒಂದು ಟೆಸ್ಟ್ ಮಾಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಆತರ ನಿಮ್ಗೆ ಅನ್ನಿಸ್ದಾಗ ಖಂಡಿತ ಭಯ ಆದಾಗ ಬೇರೆ ಲಕ್ಷಣಗಳೆಲ್ಲ ಕಂಡಾಗ ದಯವಿಟ್ಟು ಬಂದು ಏನು ಪ್ರಾಬ್ಲಮ್ ಇಲ್ಲ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ. ಬಂದು ಲಸಿಕೆ ಬಗ್ಗೆ ಹೇಳಿದ್ರೆ, ಹುಟ್ಟಿದ ಒಂದು ವಾರದ ಒಳಗಡೆ ನಮ್ಗೆ ಬಿ ಸಿ ಜಿ ಲಸಿಕೆ ಅಂತ ಹಾಕ್ಸಿರ್ತಾರೆ, ಅದು ಬೆಸಿಲೈ ಕ್ಯಾಲ್ಮನ್ ಕ್ಯೂರಿನ್ ಅಂತ ಹೇಳ್ತೀವಿ. ಆ ಲಸಿಕೆನೆ ಟಿಬಿ ಲಸಿಕೆ, ಆ ಬಿ ಸಿ ಜಿ ಲಸಿಕೆನೆ ಟಿಬಿ ಲಸಿಕೆ.
1: ಅದು
0: ಹಾಕೋದ ಉದ್ದೇಶ ಟಿಬಿ ಬರ್ದೇ ಇರ್ಲಿ ಅಂತ ಅಲ್ಲ, ಯಾಕಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ ಇಂಡಿಯಾದಲ್ಲಿ ಅದು ಆಕ್ಚುಲಿ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಇದು ಎರಡು ದೇಶಗಳಲ್ಲಿ ತುಂಬಾ ಟಿಬಿ ಬರ್ಡನ್ ಇದೆ, ಬ್ಯಾಕ್ಟೀರಿಯಾ ಟಿಬಿ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ. ಸೊ ನಮ್ಮಲ್ಲಿ ಬರೋದು ಸಹಜ, ಆದ್ರೆ ಬಂದ್ರು ಅದು ಬ್ರೈನ್ಗೆಲ್ಲ ಹೋಗಿ ಐಸಿಯು ಅಡ್ಮಿಷನ್ ಆಗಷ್ಟು ಮತ್ತೆ ಬಿ ಪಿ ಎಲ್ಲ ಕಡಿಮೆ ಆಗಿ ಸೀರಿಯಸ್ ಆಗಷ್ಟು ಆಗ್ಬಾರ್ದು ಅನ್ನೋ ನಿಟ್ಟಿನಿಂದ ಬಿ ಸಿ ಜಿ ಲಸಿಕೆನ ಹಾಕ್ಸೋದು. ಟಿಬಿ ಬರುತ್ತೆ, ಟಿಬಿ ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ಟಿಬಿ ಅಷ್ಟು ಸಿವಿಯರ್ ಆಗಿ ಆಗಲ್ಲ ಬಿ ಸಿ ಜಿ ಹಾಕೊಂಡ್ರೆ. ಅದು ಎಲ್ಲಾ ಲಸಿಕೆಗೂ ಅಪ್ಲೈ ಆಗುತ್ತೆ ಆಕ್ಚುಲಿ. ಕೋವಿಡ್ ಲಸಿಕೆ ಹಾಕೊಂಡವ್ರಿಗೆ ಕೋವಿಡ್ ಬಂದಿಲ್ಲ ಅಂತ ಹೇಳಿಕ್ ಬರಲ್ಲ, ಬಂದಿರುತ್ತೆ ಅವ್ರಿಗೂ. ಆದ್ರೆ ಅದ್ರ ತೀವ್ರತೆ ಇರುತ್ತಲ್ಲ, ತೀವ್ರತೆ ಕಟ್ ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಹಾಕ್ಸಿರ್ತೀವಿ. ಆದ್ರೆ ನಾವು ಅದೇನೆ ನನ್ನ ಮುಂಚೆನೆ ಹೇಳ್ದಂಗೆ ಯಾವಾಗ ಶುಗರ್ ಎಲ್ಲ ಬಂದ್ಬಿಡುತ್ತೆ, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬಂದ್ಬಿಡುತ್ತೆ, ಆವಾಗ ಏನಾಗುತ್ತೆ ಬಿ ಸಿ ಜಿ ಹಾಕಿದ್ದು ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. 80% ಎಫೆಕ್ಟಿವ್ ಇದ್ರೆ ಶುಗರ್ ಬಂದಾಗ ಅದು 60 ಇಳಿಯುತ್ತೆ, ಅದ್ರ ಜೊತೆ ಕಿಡ್ನಿ ಬಂದಾಗ ಅದ್ರ ಎಫೆಕ್ಟಿವ್ನೆಸ್ 40 ಇಳಿಯುತ್ತೆ. ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಮತ್ತೆ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿ ಸಿ ಜಿನೇ ಅದ್ರ ವ್ಯಾಕ್ಸಿನೇಷನ್ ಮತ್ತೆ ಮತ್ತೆ ಮಾಡಿಸ್ಬೇಕಂತ ಏನಿಲ್ಲ. ನಾವು ಚಿಕ್ಕದ್ರಲ್ಲಿ ಹಾಕಿಸ್ಕೊಂಡಾಗ್ಲೇ ಸಾಕಾಗಿರುತ್ತೆ, ಬಟ್ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಿ ಶುಗರ್ ಏನು ಬರ್ದಿರಂಗ್ ನೋಡ್ಕೊಂಡು ಬಾಕಿ ಏನು ತೊಂದರೆಗಳಾಗದಿರಂಗ್ ನೋಡ್ಕೊಂಡ್ರೆ ಅದಷ್ಟೇ ಸಾಕಾಗುತ್ತೆ.
1: ಅದಷ್ಟು ಸಾಕಾಗುತ್ತೆ. ಈಗ ಕ್ಷಯ ಹೊಂದಿರುವಂತಹ ವ್ಯಕ್ತಿಯ ದಿನಚರಿ ಹೇಗಿರ್ಬೇಕು ಮೇಡಮ್? ಔಷಧಿ ಮತ್ತೆ ಊಟದ ಜೊತೆಗೆ ವ್ಯಾಯಾಮ ಮಾಡ್ಬೋದಾ, ವಾಕ್ ಹೋಗ್ಬೋದಾ, ಅಥವಾ ಅವರ ದಿನನಿತ್ಯದ ಕೆಲಸಗಳನ್ನ ಅಂದ್ರೆ ಅವ್ರಿಗೆ ಶಕ್ತಿ ಇದ್ರೆ ಮಾಡ್ಕೋಬಹುದಾ, ಅಥವಾ ಕಂಪ್ಲೀಟ್ ರೆಸ್ಟ್ ಮಾಡ್ಬೇಕಾ, ಹೇಗೆ?
0: ಖಂಡಿತವಾಗ್ಲೂ ನೀವ್ ಹೇಳೋ ತರ ಟಿಬಿ ಸೋಂಕ ಹರಡಿರೋರು ಯಾವ್ದೇ ಕಾರಣಕ್ಕೂ ನಾನೊಂದು ರೋಗಿ ಅನ್ನೋದನ್ನ ತಲೆಯಿಂದ ಬಿಟ್ಟು ಬಿಡ್ಬೇಕು. ಅವ್ರ ಪಾಡ್ಗ ಅವ್ರು ಊಟ ಮಾಡ್ಕೊಂಡು ಮಾತ್ರೆ ಸೇವನೆ ಮಾಡ್ಕೊಂಡು ನೀವ್ ಹೇಳ್ದಂಗ್ ವಾಕ್ ಎಲ್ಲ ಮಾಡ್ಕೊಂಡು ಪ್ರಾಣಾಯಾಮ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಒಂದೇ ಒಂದು ಜೊತೆಗಿರೋರನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಮಾಸ್ಕ್ ಒಂದ್ ಹಾಕೋಬೇಕು, ಹೊರ್ತು ಬೇರೆ ಇನ್ನೇನು ಚೇಂಜಸ್ ಇರಲ್ಲ. ನಿಮ್ ಕೆಲಸ ನೀವು ಧಾರಾಳವಾಗಿ ಮಾಡ್ಕೊಬಹುದು. ಸೊ ಇಂಥದೇ ರಿಸ್ಟ್ರಿಕ್ಷನ್ ಅಂತ ಏನಿಲ್ಲ. ಒಂದು ಆ ಇನಿಷಿಯಲ್ 2-3 months ನಿಮ್ದು ಬ್ಯಾಕ್ಟೀರಿಯಾ ಕಫ ಟೆಸ್ಟ್ ಮಾಡ್ತಾ ಇರ್ತಾರೆ ಅಂಗನವಾಡಿಯಿಂದ ಬಂದು, ನಿಮ್ಗೆ ಈ ತಿಂಗಳು ಲಾಸ್ಟ್ ಅಲ್ಲಿ ಇಷ್ಟು ಡೇಟ್ ಅಲ್ಲಿ ಇಷ್ಟು ಮಾತ್ರ ಮುಗಿದಿದೆ ಕಫ ಟೆಸ್ಟ್ ಕೊಡ್ಬೇಕು ಅಂತ ಅವಾಗವಾಗ ಆಶಾ ಕಾರ್ಯಕರ್ತರು ಬಂದು ಹೇಳ್ತಿರ್ತಾರೆ. ಅದನ್ನ ಫಾಲೋ ಮಾಡ್ತಾ ನೀವು ನಿಮ್ ಕಫ ಟೆಸ್ಟ್ ಮಾಡ್ಕೊಂತಿರ್ತಾರಲ್ಲ, ಕಫ ಟೆಸ್ಟ್ ನೆಗೆಟಿವ್ ಬರೋ ತನಕ ಮಾತ್ರನೇ ಅದು ಸ್ಪ್ರೆಡ್ ಆಗೋದು ಸ್ವಲ್ಪ ಭಯ ಇರುತ್ತೆ. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಮಾಸ್ಕ್ ಹಾಕೊಂಡು ನಿಮ್ ಕೆಲಸ ನೀವು ಆರಾಮಾಗಿ ಮಾಡ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ.
1: ಆದ್ರೆ ಮಾತ್ರೆಗಳನ್ನ ಬಿಡ್ಲೇಬಾರ್ದು ಅಂತೆಲ್ಲ,
0: ಮಾತ್ರೆಗಳನ್ನ ಬಿಡ್ಲೇಬಾರ್ದು. ನಿಮ್ಗೆ ಮಾತ್ರೆ ತಗೊಳ್ಳೋ ಟೈಮಲ್ಲಿ ಏನೇ ಸಮಸ್ಯೆ ಆದ್ರೂ ನಿಮ್ಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆ ಡಾಕ್ಟರ್ ಮತ್ತೆ ವಿಸಿಟ್ ಮಾಡ್ಬೇಕು. ಇನ್ ಕೇಸ್ ನಿಮ್ದು ಲೋಕಲ್ ಹಾಸ್ಪಿಟಲ್ ಆದ್ರೆ ಅಥವಾ ತಾಲೂಕ್ ಲೆವೆಲ್ ಅಲ್ಲಿ ಆಗಿ ಗೊತ್ತಾಗಿಲ್ಲ ಅಂದ್ರೆ ಅವ್ರು ಖಂಡಿತ ಇತರ ಮೆಡಿಕಲ್ ಕಾಲೇಜಸ್ ಆಗ್ಲಿ ದೊಡ್ಡ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡ್ತಾರೆ. ಅಲ್ಲಿ ಬಂದು ಕಂಟಿನ್ಯೂ ಮಾಡ್ಬೇಕು ಬಿಟ್ಟು ಸೆಟ್ ಆಗ್ತಿಲ್ಲ, ಸಾಕಾಗ್ತಿಲ್ಲ, ತಗೊಳಕ್

0: ಆಗ್ತಿಲ್ಲ ಅಂತ ಸ್ಕಿಪ್ ಮಾಡಬಾರ್ದು.
1: ಅದು ಇಂಪಾರ್ಟೆಂಟ್. ತುಂಬಾ ಧನ್ಯವಾದಗಳು ಮೇಡಮ್. ಇದುವರೆಗೆ ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉಪಯುಕ್ತ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದ.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
3: ಇದುವರೆಗೂ ಕ್ಷಯರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್.
4: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 5:24:36. ಕೇಳುಗರೆ, ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

ಆತ್ಮೀಯ ಶ್ರೋತೃ ಬಾಂಧವರೇ, ಇದು ನಿಮ್ಮ ಭಾವನೆಗಳಿಗೆ ನಮ್ಮ ಸ್ಪಂದನೆ, ನಿಮ್ಮ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ, ನಿಮ್ಮ ಕರೆಗೆ ನಮ್ಮ ಸಂಗೀತದ ಉಡುಗೊರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಲಿಕ್ಕಾಗಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452588, ಎಸ್ಟಿಡಿ ಕ್ರಮಾಂಕ 081-72 ಅಂತ ಹೇಳ್ತಾ, ಹಾಗಿದ್ರೆ ಇನ್ನೇಕೆ ತಡ ಬೇಗ ಬೇಗ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ, ನಂತರ ಕರೆಗಳನ್ನ ಸ್ವೀಕರಿಸಿ ಮಾತಾಡೋಣ. ಯಾರ್ಯಾರು ಎಲ್ಲಿಂದ ಕರೆ ಮಾಡ್ತಾರೆ, ಅವರಿಗೆ ಯಾವ ಇಷ್ಟದ ಗೀತೆ ಅಂತ ಹೇಳಿ ಕೇಳ್ಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮಣ್ಣಿನ ದೋಣಿ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಕೇಳಿದ್ರೆ ಆರಂಭದಲ್ಲಿ ಮಣ್ಣಿನ ದೋಣಿ ಚಿತ್ರದ ಒಂದು ಮನಮೋಹಕ ಗೀತೆಯನ್ನು ತಾವು ಕೇಳಿಸ್ಕೊಂಡ್ರಿ. ಹಾಗಿದ್ರೆ ಇಂದಿನ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ಹೇಳಿ ಕೇಳುವಂತ ಸಮಯ ನೋಡೋಣ. ಮೊದಲ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ, ಯಾರಿದು?
1: ಇಲ್ಲಿ ಬಾಳುಪೇಟೆಯಿಂದ ಬಾಳುಪೇಟೆ ಹತ್ರ ಎಡೆಳಿಂದ ಲತಾ ಅಂತ.
0: ಲತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ನಮಸ್ಕಾರ ಹೇಳಿ.
0: ಬಾಳುಪೇಟೆಗೆ ಮಳೆ ಬರ್ತಾ ಇದೆಯಾ?
1: ಹೌದು, ಮೊನ್ನೆಯಿಂದ ಒಂಥರ ಜಿಟಿ ಜಿಟಿ ಮಳೆ, ಜೋರೇನಿಲ್ಲ.
0: ಜಿಟಿ ಜಿಟಿ ಮಳೆ, ಜೋರಿಲ್ಲ
1: ಜೋರಿಲ್ಲ.
0: ಹೇಳಿ ಲತಾ ಅವರೇ, ಕಾರ್ಯಕ್ರಮ ಆಲಿಸ್ತಾ ಇದ್ರ ತಾವು?
1: ಹೌದು.
0: ಹೇಗ ಅನಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿರೋದು ತಮ್ಗೆ?
1: ಅದೇ, ಇದೇ ಫಸ್ಟ್ ಈ ಕರೆಗೆ ಸಿಕ್ಕಿದ್ದು.
0: ಇದೇ ಫಸ್ಟ್ ನಿಮಗೆ ಸಿಕ್ಕಿರೋದು?
1: ಇದೇ ಫಸ್ಟ್. ಅಯ್ಯೋ, ನಾನು ಟ್ರೈ ಮಾಡಿ ಮಾಡಿ ಬಿಟ್ಟಿದ್ದೆ.
0: ಬಿಟ್ಟಿದ್ರಿ?
1: ಇವತ್ತು ಟ್ರೈ ಮಾಡದೆ ಸಿಕ್ತು.
0: ಹಾಗೆಲ್ಲ ಬಿಡಬಾರ್ದು ನೋಡಿ, ಪ್ರಯತ್ನ ಮಾಡ್ತಾ ಇರ್ಬೇಕು, ಸಿಕ್ಕುತ್ತೆ ಒಂದಲ್ಲ.
1: ಇಲ್ಲ, ಇದು ಗಾದೆ ಗಮ್ಮತ್ತು ಅದಕ್ಕೆಲ್ಲ ಮಾಡ್ತಾ ಇರ್ತೀನಿ.
0: ಈ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಕರೆ ಮಾಡಿದ್ದೀರಾ ಅಂದ್ರೆ?

0: ಸಿಕ್ಕಿದೆ ತಮಗೆ. ಖುಷಿ ಆಗ್ತಾ ಇದೆ ಅಲ್ವಾ?
1: ಹೌದು
0: ಹೇಳಿ, ಖುಷಿಲಿ ಯಾವ ಗೀತೆ ಕೇಳಲಿಕ್ಕೆ ತಾವು ಬಯಸ್ತೀರಾ? ಹಾಡ್ಬೇಕ ನಿಮ್ಗೆ? ಅಮ್ಮ ಅಂದ್ರೆ ನಿಮ್ಗೆ ಬಹಳ ಇಷ್ಟನಾ?
1: ಯಾರಿಗೂ ಇಷ್ಟ ಇಲ್ಲ.
0: ಎಂತ ಮಾತ್ ಕೇಳಿದ್ರಿ ನೋಡಿ, ಅಮ್ಮ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಅಲ್ವಾ?
1: ಹೌದು, ಎಲ್ಲ ಅವ್ರೊಟ್ಟಲ್ಲಿ ಇರ್ತಿರೋದ್ರಿಂದ ಅಮ್ಮ ಅಂದ್ರೆ ತುಂಬಾ ಇಷ್ಟನೇ ತಾನೆ.
0: ನಮ್ಮ ಕಣ್ಣಿಗೆ ಕಾಣೋ ದೇವ್ರಲ್ವಾ ಅಮ್ಮ?
1: ಅಮ್ಮ
0: ಹೌದು, ಮತ್ತೆ ಅಮ್ಮನೇ ದೇವ್ರು.
1: ದೇವ್ರೆಲ್ಲೂ ಬರೀ ಕಲ್ಲು ಶಿಲೆಯಲ್ಲಿ ನೋಡ್ತೀವಿ,
0: ಅಮ್ಮನಲ್ಲಿ
1: ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ತೀವಲ್ಲ,
0: ನೋಡ್ತೀವಿ.
1: ಹಂಗಾಗಿ ಅಮ್ಮ ಅಂದ್ರೆ ಇಷ್ಟನೇ.
0: ಖಂಡಿತ ಅಲ್ಲ ತಾವ್ರೆ, ಎಲ್ರಿಗೂ ಅಮ್ಮ ಬಹಳ ಅಂದ್ರೆ ಪಂಚ ಪ್ರಾಣನೇ.
1: ಹೌದು,
0: ಹಾಗಾಗಿ ನಿಮ್ಗೋಸ್ಕರ ನಿಮ್ಮ ನೆಚ್ಚಿನ ಗೀತೆಯನ್ನ ಬಿತ್ತರ ಮಾಡ್ತೀವಿ. ಎಲ್ಲ ಅಮ್ಮಂದ್ರಿಗಾಗಿ, ಅಮ್ಮಂದರನ್ನ ಪ್ರೀತಿಸೋರ್ಗಾಗಿ ಈ ಗೀತೆ. ಧನ್ಯವಾದ ಕರೆ ಮಾಡಿದಕ್ಕೆ, ಹೀಗೆ ಭಾಗವಹಿಸ್ತಾರೆ. ನಮಸ್ಕಾರ. ಕೇಳಿದ್ರೆ ಬಾಳ್ಳುಪೇಟೆಯಿಂದ ಲತಾ ಅವರು ಕರೆ ಮಾಡಿ ಅಣ್ಣಯ್ಯ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಬನ್ನಿ ಅಣ್ಣಯ್ಯ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬರೋಣ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಗೀತೆಯನ್ನ ಬರೆದು ರಾಗ ಜೋಡಣೆ ಮಾಡಿದ್ದಾರೆ ಹಂಸಲೇಖ.

0: ಕೇಳಿದ್ರೆ ಈಗಷ್ಟೇ ಅಣ್ಣಯ್ಯ ಚಿತ್ರದ ಅಮ್ಮನ ಕುರಿತಾದ ಒಂದು ಮಹತ್ತರವಾದಂಥ ಗೀತೆಯನ್ನ, ಅರ್ಥಪೂರ್ಣವಾದಂಥ ಗೀತೆಯನ್ನ ಕೇಳಿಸ್ಕೊಂಡ್ರಿ. ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ, ಅವರು ಯಾವ ಗೀತೆಯನ್ನ ಕೇಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ತೆ, ಯಾರಿದು?
1: ಹಲೋ,
0: ನಮಸ್ತೆ, ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಹಲೋ,
0: ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ?
1: ನಮಸ್ತೆ, ಹಾ ಕೇಳಿಸ್ತಾ ಇದೆ.
0: ಹೇಳಿ ಹೇಳಿ, ತಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾನು ಹಾನ್ಬಾಳ್ ಹೋಬಳಿ, ಅಜ್ಜನಹಳ್ಳಿ ಗ್ರಾಮದ ಮಕ್ಕಿ ಮನೆಯಿಂದ, ರಾಧಾ ಯಜಮಾನ್ ಅಂತ.
0: ಮಕ್ಕಿ ಮನೆಯಿಂದ? ರಾಧಾ ಅವರೇ, ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದ್ರ? ಹಾಸನ ಆಕಾಶವಾಣಿ ಕೇಳ್ತಾ ಇರ್ತೀರ ತಾವು?
1: ಕೇಳ್ತಾ ಇರ್ತೀವಿ.
0: ಹೇಳಿ, ಇವತ್ ಕರೆ ಸಿಕ್ಕಿದೆ, ಖುಷಿ ಆಗಿದೆ ಅನ್ಸುತ್ತೆ.
1: ಸಿಗ್ತಾ ಇರ್ತೈತೆ, ಯಾವಾಗ್ಲಾದ್ರೂ ಒಂದೊಂದ್ ಟೈಮ್ ಮಾಡ್ತಾ ಇರ್ತೀನಿ.
0: ಹೇಳಿ, ಯಾವ ಗೀತೆಯನ್ನ ಕೇಳಲಿಕ್ಕೆ ತಾವು ಆಸೆ ಪಡ್ತಾ ಇದಾರೆ ಇವತ್ ಕಾರ್ಯಕ್ರಮದಲ್ಲಿ?
1: ಹೊಂಬಿಸಿಲಿಂದ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಹೋಗೋದು, ಅದನ್ನೇ ಕೊಡಿ.
0: ಏನು ಆ ಗೀತೆ ವಿಶೇಷವಾಗಿ ಬಹಳ ಇಷ್ಟ ಅಂತ ತಮ್ಗೆ?
1: ಇಷ್ಟ ಆಯ್ತು.
0: ಹೌದಾ? ಖಂಡಿತ ರಾಧಾ ಅವರೇ, ನಿಮ್ಮ ನೆಚ್ಚಿನ ಗೀತೆ ಅಂತೂ ಬಿತ್ತರ ಆಗುತ್ತೆ, ನಿಮ್ಗೆ ನಿರಾಸೆ ಮಾಡಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಧನ್ಯವಾದಗಳು. ಕೆಳಗಡೆ ರಾಧಾ ಅವರು ಕರೆ ಮಾಡಿ ಹೊಂಬಿಸಿಲು ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಮನೆ ಗೀತೆಯನ್ನ ಕೇಳ್ಕೊಂಡು ಬರೋಣ. ಗೀತೆಯನ್ನ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಗೀತಪ್ರಿಯ ಅವರದು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳಿದರೆ ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ತಾವಾಲಿಸ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕರೆಯನ್ನ ಸ್ವೀಕರಿಸುವಂತ ಸಮಯ, ಬನ್ನಿ ಕರೆಯನ್ನ ಸ್ವೀಕರಿಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಕಿಶೋರ್, ಆಲೂರಿಂದ.
0: ಕಿಶೋರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಬಹಳ ದಿನಗಳ ನಂತರ ಕರೆ ಮಾಡಿದ್ದೀರ ಅನ್ಸುತ್ತೆ.
1: ಹೌದು ಸರ್, ಕೆಲಸ ಒತ್ತಡದ ಇರುತ್ತೆ, ಮತ್ತೆ ಲೈನು ಸಿಕ್ಕಿಲ್ಲ.
0: ಹೌದಾ, ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಕಾರ್ಯಕ್ರಮಗಳನ್ನೆಲ್ಲ
1: ಕೇಳ್ತಾ ಇರ್ತೀವಿ, ಫೋನ್ ಸಿಗ್ಲಿ ಸಿಗದೇ ಇರ್ಲಿ, ಕೇಳೋದ್ ಮಾತ್ರ ಕಾಯಮ್ಮ.
0: ಆಲೂರ್ಗೆ ಹೇಗಿದೆ ಮಳೆ, ಸ್ವಲ್ಪ ಆರಂಭ ಆಗಿದೆಯಾ?
1: ಇಲ್ಲಿಗಿಂತ ಹಾಸನ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ.
0: ಹೌದಾ, ಪರವಾಗಿಲ್ಲ, ಬರ್ತಾ ಇದೆ.
1: ಪರವಾಗಿಲ್ಲ, ಬರ್ತಾ ಇದೆ.
0: ಹೇಳಿ ಕಿಶೋರ್ ಅವರ, ಯಾವ ಗೀತೆಯನ್ನ ಕೇಳಲಿಕ್ಕೆ ತಾವು ಇಚ್ಛೆ ಪಡ್ತಾ ಇದ್ದೀರಾ?
1: ಇವತ್ತು ನಮಗೆ ಅಪ್ಪಾಜಿ ಚಿತ್ರ

0: ಅಂತ. ಏನೇ ಕನ್ನಡತಿ ಯಾಕೆ ಹಿಂಗ್ ಆಡ್ತೀನಿ ಅಂತ ಹಾಡು.
1: ಕನ್ನಡತಿಗೆ ಕನ್ನಡ ಕಲಿಸೋ ಅಂತ ಒಂದು ಗೀತೆ.
0: ಹೌದು ಸರ್, ಯಾಕಂದ್ರೆ ಇವಾಗಿನ ಇದ್ರಲ್ಲಿ ನೋಡ್ತಾ ಇದ್ರೆ ಬೇರೆಯವರೇ ಬಂದು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಭಾಷೆ ಕಲಿಯಲ್ಲ ಅವರು, ಅವ್ರ ಭಾಷೆನೆ ನಮಗ್ ಕಲ್ಸಕ್ಕೆ ಇದ್ ಮಾಡ್ತಾರೆ, ಟ್ರೈ ಮಾಡ್ತಾರೆ.
1: ಹಾಗಾಗಿ ಅವರೆಲ್ಲ ಕನ್ನಡ ಕಲೀಲಿ ಅನ್ನೋ ಒಂದು ಆಶಯದೊಂದಿಗೆ ಕನ್ನಡತಿಗೆ ಕನ್ನಡವನ್ನ ಕಲಿಸುವಂತ ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರ. ಕಿಶೋರ್ ಅವರೇ, ಖಂಡಿತ ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ. ಹೀಗೆ ಕರೆ ಮಾಡ್ತೀರಿ, ಕಾರ್ಯಕ್ರಮಗಳನ್ನೆಲ್ಲ ಆಲಿಸ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ಕೇಳುಗರೆ, ಆಲೂರಿನಿಂದ ಕಿಶೋರ್ ಅವರು ಕರೆ ಮಾಡಿ ಅಪ್ಪಾಜಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರು. ಖಂಡಿತ ಅವರ ಗೀತೆ ಈಗ ಬಿತ್ತರ ಆಗುತ್ತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ಎಂಎಂ ಕೇರ್ವಾಣಿ ಅವರಿಂದ. ಕೇಳಿ ಅಪ್ಪಾಜಿ ಚಿತ್ರದ ಗೀತೆ, ಏನೇ ಕನ್ನಡತಿ.

0: ಕೇಳಿದ್ರೆ ಈಗಷ್ಟೇ ಅಪ್ಪಾಜಿ ಚಿತ್ರದ ಕನ್ನಡತಿಗೆ ಕನ್ನಡವನ್ನ ಕಲಿಸಿದಂತಹ ಗೀತೆಯನ್ನ ತಾವು ಕೇಳಿಸಿಕೊಂಡ್ರಿ. ಕಾರ್ಯಕ್ರಮದ ಕೊನೆಯ ಕರೆಯನ್ನ ಸ್ವೀಕರಿಸುವಂತ ಸಮಯ, ಯಾರು ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಧನರಾಜರತ್ತೆ.
0: ನಮಸ್ಕಾರ ವಿಜಯಲಕ್ಷ್ಮಿ ಅವರೇ, ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದ್ರ?
1: ಹಾ ಸರ್,
0: ಕೇಳ್ತಾ ಇದ್ರಿ. ಸಿಕ್ಕಿದೆ, ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಡ್ತೀರಾ?
1: ನಾನು ಚಿನ್ನ ನಿನ್ನ ಮುದ್ದಾಡುವೆ ಸಿನಿಮಾದಿಂದ ದೇಹಕ್ಕೆ ಉಸಿರೇ ಸದಾಭಾರ ಅನ್ನೋ ಹಾಡು.
0: ಆ ಗೀತೆ ನಿಮಗೆ ಬಹಳ ಇಷ್ಟನಾ?
1: ಹೌದು ಸರ್,
0: ತುಂಬಾ ಅರ್ಥಗರ್ಭಿತವಾದ,
1: ತುಂಬಾ ವಿಭಿನ್ನವಾದ ಪಾತ್ರದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಬೇಬಿ ರೇಖಾ ತುಂಬಾ ಚೆನ್ನಾಗಿದೆ ಸರ್ ಹಾಡು.
0: ಆ ಗೀತೆನೂ ಕೂಡ ತುಂಬಾ ಅದ್ಭುತವಾಗಿದೆ.
1: ಹೌದು ಸರ್,
0: ಖಂಡಿತ. ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆಯನ್ನ ಬಿತ್ತರ ಮಾಡ್ತೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಸರ್.
0: ಕೇಳಿದರೆ ಇಂದಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನಾವು ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅನಿಲ್ ಚೌಧರಿ ಅವರು ಹಾಡಿರುವ, ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆ ಇರುವ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ.

0: ಕೇಳುಗರೆ, ಇದಾಗಿತ್ತು ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೆ ಧನ್ಯವಾದಗಳು.
1: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
2: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
3: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ,
2: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
1: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ

ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ, ಇದರಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಕವನ ವಾಚನ ಕೆಸಿ ಗೀತಾ ಅವರಿಂದ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘ ಗುಡಗ್ ಅವರೊಂದಿಗೆ ಸಂದರ್ಶನ. 10:00 ಮಧುರ ಗಾನ, 10:30 ಗೀತ್ ಗಾತಾಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ, 6:35 6:50 ಮತ್ತು 7:15 ಭಾವಗೀತೆಗಳ ಪ್ರಸಾರ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, ಇನ್ನು 7:45 ಸವಿಗಾನ, 8:30 ಜನತರಂಗ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್, ವಿಶೇಷ ಲೋಕ್ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಘಾ ಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು 10:00 ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೇ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ರಾಗ್ ಮಾಲ್ ಕೌನ್ಸ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ಇನ್ನು 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ 3:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಮುಂಬೈ ಕೇಂದ್ರದಿಂದ ಹಲೋ ಫರ್ಮಾಯಿಶ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. 6:10 ಸೇವಾ

0: ಮಾಹಿತಿ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, ಇನ್ನು 6:50 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿವಿಧ ರಸಗೊಬ್ಬರಗಳು ಹಾಗೂ ಅವುಗಳ ಸದ್ಬಳಕೆ, ಈ ಕುರಿತು ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಸ್ವಪ್ನ ಕೆಎಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಚಿತ್ರಚಿತ್ತಾರ, ಲಿಖಿತ ಎಂಪಿಯವರಿಂದ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯ ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. 10:00 ಮಧುರಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದರೆ ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.

0: This is Akashvani, the news read by Valsa Williams. The government today approved the construction of a 6-lane road tunnel for National Highway 148AE in Delhi, connecting Dwarka Expressway with Nelson Mandela Marg, Vasant Kunj. Briefing media in the national capital today, Information and Broadcasting Minister Ashwini Vaishnav said the government has also approved the construction of the 117.7-kilometre Kanpur-Kabrai section of National Highway 34 in Uttar Pradesh.
1: Today the cabinet approved two major decisions, both related to highway infrastructure. The first addresses a long pending demand in Delhi for improved connectivity between the National Highway Corridor and Vasant Kunj. Several efforts had been made over the years, and today those proposals have finally been approved. The project involves the construction of 6-lane Dwarka tunnel at an estimated cost of 6,970 crore rupees. The second decision is related to Uttar Pradesh. The cabinet has approved the construction of 4-lane access-controlled highway between Kanpur and Kabrai, forming part of the corridor connecting Kanpur with Bhopal. Project has an estimated cost of 7,145 crore rupees. In addition, significant improvements have also been planned for the subsequent sections of the corridor.
2: Section ka bhi usme bahut sara improvement hai.
0: Union Home Minister Amit Shah has asked the High-Level Committee on Demographic Changes to submit its recommendations at the earliest. Mr. Shah gave the direction during a meeting with the committee in New Delhi. The committee informed the Home Minister that they will visit various states and union territories to obtain first-hand information on demographic changes and interact with the various administrations. The panel informed Mr. Shah that a detailed questionnaire has been prepared to seek relevant information from states and union territories in advance, making its field visits more meaningful and interactive. Chairperson of the Joint Parliamentary Committee on One Nation, One Election, P.P. Chaudhary, today stressed the need for holding simultaneous elections to the Lok Sabha and state legislative assemblies. Addressing a press conference in New Delhi, he said conducting elections together would strengthen governance, reduce disruptions caused by frequent polls and benefit the economy. India and Pakistan today exchanged lists of civil prisoners and fishermen in each other's custody through diplomatic channels in New Delhi and Islamabad. The External Affairs Ministry said in a statement that India has shared lists of 386 civil prisoners and 53 fishermen in its custody who are Pakistani or believed to be Pakistani. Pakistan has shared lists of 52 civil prisoners and 198 fishermen in its custody who are Indian or believed to be Indian. India has consistently called for early release and repatriation of civil prisoners, fishermen, along with their boats, and missing Indian defence personnel from Pakistan's custody. The first batch of pilgrims for the Sri Amarnath Ji Yatra has reached the Bhagwati Nagar base camp in Jammu and is all set to begin the annual pilgrimage tomorrow. All necessary arrangements, including enhanced security and accommodation for pilgrims, have been put in place for the 57-day Yatra scheduled to take place through the Nunwan, Pahalgam and Baltal routes under tight security. Akashvani today unveiled its broadcasting house photo gallery Swar Prerna Vithika at Rang Bhavan Auditorium in Akashvani Bhavan, New Delhi. The photo gallery was inaugurated by Padma Vibhushan flautist Pandit Hariprasad Chaurasia. The gallery features portraits of Bharat Ratna awardees including Vidushi M.S. Subbulakshmi, Ustad Bismillah Khan, Pandit Bhimsen Joshi, Pandit Ravi Shankar, Lata Mangeshkar and Dr. Bhupen Hazarika. During the event, a musical concert was organized in which a flute recital was performed by Pandit Rupa Kulkarni, Chief Executive Officer of Prasar Bharati Gaurav Dwivedi, and Director General of Akashvani and DD News, Rajiv Kumar Jain, were also present at the event. In men's cricket, India will take on England in the first T20 International of the five-match series in Chesterfield Street tonight. The match is scheduled to begin at 10 p.m. Indian time. The Shreyas Iyer-led Indian side will look to bounce back from their shocking 2-0 defeat to Ireland in the last series. In FIFA World Cup, England will face Democratic Republic of Congo, Belgium will meet Senegal, and USA will clash with Bosnia and Herzegovina in round of 32 matches tonight. And with that, we end this news bulletin.
3: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
4: ಕೇಳುಗರೆ, ಇದೊಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು ಹೀಗಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ರು 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ ನ್ಯಾಬ್ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನ www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. ಎನ್ಜಿಒಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ ಸಿಎಸ್ಆರ್ ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9538653110 ಮತ್ತು 6363891284. ಪ್ರಕಟಣೆ ಕೇಳಿದಿರಿ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಶ್ರೋತೃಗಳೇ, ಈಗ ಆಲಿಸಿ ಮತ್ತೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯವನ್ನು ನಡೆಯಲಿದ್ದು, ನಡೆಯಲಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳಿದ್ರೆ ಇನ್ನು ಮುಂದೆ 6:50 ಕೃಷಿ ರಂಗದಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ನವೀನ್ ಅವರಿಂದ ಮಾಹಿತಿಯನ್ನ ಕೇಳಲಿದ್ದೀರಾ. 7:45 ಚಿತ್ರಗೀತೆಗಳ ಪ್ರಸಾರ. 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಕವನ ವಾಚನ ಕೆಸಿ ಗೀತಾ ಅವರಿಂದ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಆಕಾಶವಾಣಿ ಹಸನ ಎಫ್ಎಂ, ಸಮಯ 6:15:18. ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳಿದರೆ ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ರೊಂದಗಾನದಲ್ಲಿ ಅಂಬಿಕಾ ತನಯ ದತ್ತ ಅವರ ರಚನೆ. ನಾರಿ ನಿನ್ನ ಮಾರಿ ಮ್ಯಾಗ ನಗೆಯ ನವಿಲು ಆಡುತ್ತಿತ್ತ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.

0: ಆರ್ತಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೆಲವರೇ ಭಾವಗೀತೆಗಳಲ್ಲಿ ಇನ್ನು ಮುಂದೆ ಆಲಿಸಿ. ರೊಂದಗಾನದಲ್ಲಿ ಎಸ್ ಡಿ ಇಂಚಲ್ ಅವರ ರಚನೆ, ಬನ್ನಿವೋ ಬಾಂಧವರೇ.

0: ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಕೇಳಲಿದ್ದೀರಾ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ಹೋದ್ವಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸೀಶೆಲ್ಸ್ಗೆ ಹೋಗಿದ್ರು. ಹೀಗೆ ಹೋದಾಗ ಅವರು ಅಲ್ಲಿರೋ ರಾಷ್ಟೀಯ ಸಸ್ಯೋದ್ಯಾನವನಕ್ಕೂ ಭೇಟಿ ಕೊಟ್ರು. ಭೇಟಿ ಕೊಟ್ಟು ಸುಮ್ಮನೆ ಬರಲಿಲ್ಲ, ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದ್ರು. ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನ 4 ಸಲ ಗುಣಿಸಿದ್ರೂ ಸಾಲೋಲ್ಲ, ಅಂದ್ರೆ 194 ವರ್ಷ. ಇದಕ್ಕೆ ಮುದಿ ಆಮೆ, ನೆಲದಿಂದ 1 ಅಡಿ ಎತ್ತರ, ಇದರ ಚಿಪ್ಪೆ 4 ಅಡಿ ಅಂತೆ. ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100 ರಿಂದ 150 ವರ್ಷ ಅಂತಾರೆ. ಈ ಆಮೆ ನೋಡಿದ್ರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು. ಅಂದಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು. ಆದರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು. ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮ್ಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನ ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -degree ಕೊರೆಯೋ ಚಳಿಲಿ ಯೋಗ ಮಾಡೋದೇನು ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನ ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ

0: ಕೀನ ಹೊರಚಾಚಿ ವೇಗವಾಗಿ ಉಸಿರೆಳ್ಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆ ಹಿಂದ್ಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡುಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮ್ಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದ್ರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನ್ ಸುಮ್ಮನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದ್ರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನ ತಗೊಂಡ್ ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವ ದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ FM.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಕೇಳಿದರೆ ಇನ್ನು ಮುಂದೆ 7:45 ಆಲಿಸಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಕವನ ವಾಚನ KC ಗೀತಾ ಅವರಿಂದ. ಇನ್ನು 8:30 ಗಜಲ್ಗಳ ಪ್ರಸಾರ. 10:00 ಮಧುರ ಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇದು ಆಕಾಶವಾಣಿ ಹಾಸನ FM. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.
4: ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
5: ज्यादा बोनस अपनों के लिए सबसे सही RKLI, इससे बेहतर कुछ नहीं.
6: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RKLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
7: ಕೆಳವರೆ, ಇದೇ ಶುಕ್ರವಾರ July 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4477

0: 4888 STD ಕೋಡ್ 080 ಕೇಳಿ. ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು

0: ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು, ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದ

0: ತಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಜೆಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಾಸನ ಎಫ್ಎಂ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಈಗ ಮೊದಲಿಗೆ ಕೇಳೋಣ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿಯನ್ನ.
1: ನಾನು ವೃತ್ತಿಯಲ್ಲಿ ಮಕ್ಕಳು ವೈದ್ಯರು, ಬಟ್ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಒಂದು ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ನನ್ನ ಮೂಲಭೂತವಾದಂಥ ಪ್ರಶ್ನೆ ಏನಂತಂದರೆ, ಸ್ವತಂತ್ರ ಸಿಕ್ತು 1947 ಎಲ್ಲರಿಗೂ, ರೈತರನ್ನ ಬುದ್ಧಿಜೀವಿಗಳು, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅಥವಾ ಕಾರ್ಯಾಂಗ ಶಾಸಕಾಂಗ ಅಥವಾ ಯಾವುದೇ ಇರ್ಬೋದು, ನಿಮ್ಮನ್ನ ಮಾನಸಿಕವಾಗಿ ಕಟ್ಟಿಟ್ಬಿಟ್ಟವ್ರೆ. ಏನಂತ, ರೈತ ದೇಶದ ಬೆನ್ನೆಲುಬು, ಅನ್ನ ಕೊಡೋಕೆ ಮಾತ್ರ ಇರತಕ್ಕಂಥದ್ದು, ರೈತ ಈ ದೇಶವನ್ನು ಕಟ್ಟಲಿಕ್ಕಿರ್ತಕ್ಕಂಥವನು ಅಂತಕ್ಕಂಥ ಒಂದು ಮಾನಸಿಕವಾದಂಥ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಕಟ್ಟಿಟ್ಬಿಟ್ಟಿದ್ದಾರೆ. ಸೈಕಲಾಜಿಕಲ್ ಒಂದು ಬೈಂಡಿಂಗ್ ಮಾಡಿಬಿಟ್ಟವ್ರೆ, ನಿಮಗೇನಾಗ್ಬಿಟ್ಟಿದೆ, ಅದರಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ನೀವುಗಳು ಏ ಬಿಡ ಮರೆ, ನಾನಿರೋದೇ ಇದಕ್ಕೆ. ಮೊದಲು ಆ ಒಂದು ವ್ಯವಸ್ಥೆಯಿಂದ ನೀವು ಹೊರಗಡೆ ಬಂದರೆ ಈ ಸಂಸ್ಥೆ ಸಕ್ಸಸ್ ಆಗುತ್ತೆ. ಮಂಗಳೂರವ್ರು ಯಾಕೆ ಬುದ್ಧಿವಂತರಿರ್ತಾರೆ ಅಂತಂದ್ರೆ, ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೆಟ್ಟ ಗುಡ್ಡಗಳು ಉಪ್ಪಿನಂಶ ಕಡಿಮೆ ಇರುತ್ತೆ, ಕಂಫರ್ಟ್ ಝೋನ್ಗೆ ಹೋಗ್ತಕ್ಕಂಥ ವಾತಾವರಣ ಭಗವಂತ ನಿಮಗೆ ಕಲ್ಪಿಸ್ಬಿಟ್ಟಿದ್ರೆ ನೀವು ಚಿಂತೆ ಮಾಡೋದು ಬಿಟ್ಬಿಟ್ಟಿದ್ರೆ. ದಯವಿಟ್ಟು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ಮನವಿ ಮಾಡಿ.

ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ಒಂದು ಸಂಸ್ಥೆಯ ಏಳ್ಗೆ ಇರತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಮೇಲೆ. ಪ್ರಪಂಚದಲ್ಲಿ ಯಾರು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಅವರ ಜೀವನವನ್ನು ನೀವು ಅಧ್ಯಯನ ಮಾಡಿದಾಗ ಅವರು ಮೊದಲು ಮಾನಸಿಕ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ, ಅಂದರೆ ಮೈಂಡ್ ಸೆಟ್ ಅಂತ ಏನು ಹೇಳ್ತೀವಿ ಅದನ್ನು ಸರಿ ಮಾಡ್ಕೊಳ್ತಾರೆ. ಆಮೇಲೆ ದುಡ್ಡು, ಆಮೇಲೆ ಸಾಮಾಜಿಕ ಸಪೋರ್ಟು, ಆಮೇಲೆ ಕೌಟುಂಬಿಕ ಸಪೋರ್ಟು. ವ್ಯಕ್ತಿನೇ ಬದಲಾಗಲಿಲ್ಲ ಅಂದರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ? ವ್ಯಕ್ತಿ ವ್ಯಕ್ತಿತ್ವ ರೂಪುಗೊಳ್ಳೋದ್ರೆ ಸಮಾಜ ಬದಲಾಗುತ್ತಾ? ಇವು ಮೂರು ಬದಲಾಗೋದ್ರೆ ದೇಶ ಬದಲಾಗುತ್ತಾ? ಅದಕ್ಕೋಸ್ಕರ ನೀವು ಮಾಡ್ಕೋಬೇಕಾಗಿರೋದು ನಿಮ್ಮ ಮನಸ್ಥಿತಿ ಮತ್ತು ಇಚ್ಛಾಶಕ್ತಿ. ಅಂಗಡಿಲಿ ಕೂತ್ಕೊಳ್ಳೋದು ಮಾತಾಡೋದು ಭಾಳ ಸುಲಭ, ಏ ಅದೆಲ್ಲ ಮಾಡ್ತಾರೆ ಬಿಡ ಮಾರೆ ನಾವು ನೋಡಿಲ್ವನೇ ಇಂಥದ್ದು ಅಂತ, ಅದಿಂದ ಹೊರಗಡೆ ಬನ್ನಿ. ಅವಾಗೊಂದು ಮಾತು ಹೇಳಿದ್ದೆ ನಾನು, ಒಂದು ಅವಮಾನ, ಒಂದು ಅನುಮಾನ, ಇವೆರಡು ಮೀರಿದ್ರೆ ಸನ್ಮಾನ. ಇವು ಮೂರನ್ನ ನೀವು ಯಾವಾಗ ಮೀರ್ತೀರಿ, ಯಾರಿಗ ಇಚ್ಛಾಶಕ್ತಿ ಮತ್ತು ಮನಸ್ಥಿತಿ ಮತ್ತು ಮೈಂಡ್ ಸೆಟ್ ಇರ್ತದೆ, ನಿಮಗೆ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತದೆ. ಯಾರು ಇದ್ರ ಸದಸ್ಯರಿದ್ದೀರಿ ಮತ್ತು ಡೈರೆಕ್ಟರ್ಸ್ ಇದ್ದೀರಿ ಮತ್ತು ಪ್ರಮೋಟರ್ಸ್ ಇದ್ದೀರಿ ಅದು ಅಧ್ಯಕ್ಷರಿದ್ದೀರಿ, ನೀವು ಬದಲಾಬೇಕು ಅವರು ಬದಲಾಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ದೇಶದಲ್ಲಿ ಕರೋನಾ ಬಂದಾಗ ನೀವೆಲ್ಲ ಗಮನಿಸ್ಬೇಕು. ನಾನು ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಹಾಸ್ಪಿಟ್ಲ್ ನಡೆಸ್ತಿದ್ದೆ, ನನಗೇನೋ ಇನ್ಕಮ್ ಇತ್ತು. ರೈತರಿಗೆ ಯಾವ ಇನ್ಕಮ್ ಇತ್ತು? ಸುಮ್ಮನೆ ಕೂರಲಿಲ್ಲ ಅವರು. 18-19 ಇಡೀ ಜಗತ್ತು ಮಲಗಿತ್ತು, ಭಾರತ ದೇಶ ಮಲಗಿತ್ತು. ರೈತ ಒಬ್ಬ ದುಡಿತಾ ಇದ್ದ, ಅವನೇನಾರು ಅವತ್ತು ದುಡಿಲಿಲ್ಲ ಅಂತಂದರೆ ಭಾರತ ದೇಶದಲ್ಲಿ ಫುಡ್ ಸ್ಕ್ಯಾರ್ಸಿಟಿ ಆಗ್ತಾಯಿತ್ತು. ಪ್ರಾಬ್ಲಮ್ಮು ಒಂದು ಮನಸ್ಥಿತಿ, ಎರಡನೇದು ರೈತ ತನಗಿರ್ತಕ್ಕಂಥ ಶಕ್ತಿ ಅರ್ಥನೆ ಮಾಡ್ಕೊಳ್ತಿಲ್ಲ. ಅವನು ರೈತನಿಗೆ ಅಗಾಧವಾದ ಶಕ್ತಿ ಇದೆ. ಬೀಜದ ವ್ಯಾಲ್ಯೂ ನಮಗೆ ಗೊತ್ತಿರಲ್ಲ, ಅದು ಬೆಳೆದು ದೊಡ್ಡದು ಮರ ಆಗಿ ಎಷ್ಟೋ ಜನಕ್ಕೆ ಊಟ ಕೊಟ್ಟಾಗ ಅದ್ರ ವ್ಯಾಲ್ಯೂ ಗೊತ್ತಾಗಿರುತ್ತೆ. ರೈತನಿಗೆ ಅದೇ ರೀತಿ ತನ್ನ ಶಕ್ತಿಯನ್ನು ಮೊದಲು ತಿಳ್ಕೊಳ್ತಕ್ಕಂಥ ಕೆಲಸ ಅವನು ಅರ್ಥ ಮಾಡಿಕೊಂಡ್ರೆ, ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬಂದರೆ, ಇನ್ನೊಬ್ಬರ ಮೇಲೆ ಬೆಡ್ ತೋರಿಸೋದನ್ನ ಕಡಿಮೆ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತದೆ. ಸಂಸ್ಥೆ ಯಾರು ಬೇಕಾದ್ರೂ ಕಟ್ತಾರ್ರಿ, ನಡೆಸೋದು ಮುಖ್ಯ, ಸಪೋರ್ಟ್ ಕೊಡೋದು ಮುಖ್ಯ, ದೊಡ್ಡಂತಕ್ಕೆ ತಗೊಂಡು ಹೋಗೋದು ಮುಖ್ಯ, ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸಹಕಾರ. ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ಈ ದೇಶದಲ್ಲಿರ್ತಕ್ಕಂಥ 85% ರೈತರು ಸಣ್ಣ ಹಿಡುವಳಿದಾರರು. 100 ಜನಸಂಖ್ಯೆ ಇದೆ ಈ ದೇಶದಲ್ಲಿ ಅಂತಂದರೆ 60 ರೈತರಿದ್ದಾರೆ, ಅದರಲ್ಲಿ 84 ಮಹಿಳಾ ರೈತರಿದ್ದಾರೆ, ಲೆಕ್ಕ ಹಾಕ್ಕೊಳ್ಳಿ ನೀವು. ನಾನು ಹಳ್ಳಿಲಿ ನೋಡಿದ್ದೀನಿ, ಎಷ್ಟೋ ಗ್ರಾಮೀಣ ಭಾಗದಲ್ಲಿ ಗಂಡಸರು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡಿರ್ತಾರೆ, ತೋಟ ನೋಡ್ಕೋತಾರೆ, ನೆಂಟರು ಸುಧಾರಿಸ್ತಾರೆ, ಅಡುಗೆ ಮಾಡ್ತಾರೆ, ಮಕ್ಕಳಿಗೆ ಊಟ ಹಾಕ್ತಾರೆ, ಮಕ್ಕಳನ್ನ ಬೆಳೆಸ್ತಾರೆ, ಸಂಸ್ಕಾರ ಕೊಡ್ತಾರೆ, ನೆಂಟರಿಷ್ಟು ನೋಡ್ತಾರೆ, ಮದುವೆ ಮುಂಜಿಗೆ ಹೋಯ್ತಾರೆ, ಗದ್ದೆಗೆ ಹೋಯ್ತಾರೆ, ತೋಟಕ್ಕೆ ಹೋಯ್ತಾರೆ. ನಾವು ಮಾಡ್ತೀವ? ಅದಕ್ಕೋಸ್ಕರ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಸಂಸ್ಥೆಯಲ್ಲಿ ಇಂಪಾರ್ಟೆನ್ಸ್ ಕೊಡಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮಗಿಂತ ಚೆನ್ನಾಗಿ ಸಂಸ್ಥೆ ನಡೀತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಈ ದೇಶದಲ್ಲಿ 47 ಸಾಕಷ್ಟು ಸಮಸ್ಯೆಗಳಿದೆಯಾ? 69 ಗ್ರೀನ್ ರೆವಲ್ಯೂಷನ್ ಆಯಿತು, ಅವತ್ತಿನ ಕಾಲಘಟ್ಟದಲ್ಲಿ ನೀವು ನಂಬಲ್ಲ, 37 ಜನಸಂಖ್ಯೆ, 500 ಬಜೆಟ್, ಇವತ್ತು 53 ಬಜೆಟ್ ಇದೆ, ದೇಶ ಬೆಳೆದಿದೆ, ಆರ್ಥಿಕತೆಯನ್ನು ನಾವು ಸಾಧಿಸಿದ್ದೀವಿ, 400 ಜಿ ಡಿ ಪಿ ಇದೆ, ಆಹಾರ ಸಂತೃಪ್ತಿ ಬಂದಿದೆ, ನಮಗೆ ಸ್ವಾವಲಂಬನೆ ಆಗಿದೆ, ಏನೇನು ಹಾಳು ಮಾಡಿಕೊಂಡಿದ್ದೀವಿ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ನೀರು ಹಾಳಾಗಿದೆ, ಮಣ್ಣು ಹಾಳಾಗಿದೆ, ನೀರಾವರಿ ವ್ಯವಸ್ಥೆ ಸರಿ ಇಲ್ಲ, ಗ್ರೌಂಡ್ ವಾಟರ್ ಕಡಿಮೆ ಆಗಿದೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 25% ನೀರನ್ನು ಭಾರತ ದೇಶ ಉಪಯೋಗಿಸ್ತದೆ. ನಮ್ಗೆ ಗೊತ್ತಿಲ್ಲ, ಡ್ರಿಪ್ ಇರಿಗೇಷನ್ ಗೊತ್ತಿಲ್ಲ, ಸಿಪ್ ಇರಿಗೇಷನ್ ಗೊತ್ತಿಲ್ಲ, ವಿ ಆರ್ ಓನ್ಲಿ ವರಿಡ್ ಅಬೌಟ್ ಫ್ಲಡ್ ಇರಿಗೇಷನ್. ಅದರಿಂದ ಏನು ಅನಾಹುತ ಆಗ್ತಾ ಇದೆ ಅಂತ ನಾನು ಯಾಕೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ರೈತ ಉತ್ಪಾದಕರ ಸಂಸ್ಥೆಗಳನ್ನು ಮಾಡುವಾಗ ನಮ್ಮ ಭಾರತ ದೇಶ ರೈತರಿಗೆ ಮೂಲಭೂತವಾದ ಒಂದು ಕೊರತೆ ಏನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ವೃತ್ತಿಪರತೆ ಅನ್ನೋದು ಇಲ್ಲಕ್ಕೇ ಇಲ್ಲ ಅವರಿಗೆ. ಹೆಂಗೆ ಬೆಳಿಬೇಕು, ಹೆಂಗೆ ಕುಯ್ಲು ಮಾಡಬೇಕು, ಹೆಂಗೆ ಒಣಗಿಸ್ಬೇಕು, ಹೆಂಗೆ ಪ್ಯಾಕ್ ಮಾಡಬೇಕು, ಹೆಂಗೆ ಬ್ರ್ಯಾಂಡ್ ಮಾಡಬೇಕು, ಹೆಂಗೆ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ನಮ್ಗೆ ಯಾರಿಗಾರು ಗೊತ್ತಾ ಅಂತಕ್ಕಂಥದ್ದನ್ನು ನನ್ನ ಸೇರಿಸ್ಕೊಂಡು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಟೈಮಲ್ಲಿ ವೃತ್ತಿಪರತೆಯನ್ನು ಮೊದಲು ಬೇಕಾಗಿರ್ತಕ್ಕಂಥದ್ದು ಮೈಂಡ್ ಸೆಟ್ಟು, ಸೆಕೆಂಡ್ ಬೇಕಾಗಿರ್ತಕ್ಕಂಥ ಇಚ್ಛಾಶಕ್ತಿ, ಮೂರನೇದು ಬೇಕಾಗಿರ್ತಕ್ಕಂಥದ್ದು ವೃತ್ತಿಪರತೆ. ಯಾಕಂದರೆ ರೈತ ಉತ್ಪಾದಕರ ಸಂಸ್ಥೆ ನಡೆಸಬೇಕಾದ್ರೆ ಇವೆಲ್ಲ ಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ 197 ಹೆಕ್ಟೇರ್ ಅಷ್ಟು ಬೆಳೆ ನಾವು ಮಾಡಿದರೆ 15 ಹೆಕ್ಟೇರ್ ಅಷ್ಟು ಮಾತ್ರ ನಾವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ. ಕ್ರೆಡಿಟ್ಗಳ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಇನ್ಶೂರೆನ್ಸ್ ಬಗ್ಗೆ ಐಡಿಯಾ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಕ್ರಾಪ್ ಲೋನ್ ಕೊಡೋದು ಬಿಟ್ಟರೆ ಬಾಕಿ ಚಿಂತನೆ ಮಾಡ್ತಿಲ್ಲ. ಕಳೆದ 3 ಮಲ್ಟಿ ಸರ್ವಿಸ್ ಕೋಆಪರೇಟಿವ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಸರ್ಕಾರ ಒಂದು ಕಾನೂನು ತಂತು. ನೀವು ಸಾಲ ಕೊಡೋದ್ರ ಜೊತೆಗೆ ರೈತರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ವ್ಯವಸ್ಥೆ ಅಂತೂ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಖ್ಯವಾಗಿ ಮೆಕನೈಸೇಷನ್ ಇಲ್ಲ, ಮಾತೆತ್ತರಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲಿ ಮೆಕನೈಸೇಷನ್ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ, ಮಾರ್ಕೆಟ್ ಲಿಂಕ್ ಬಗ್ಗೆ ಚಿಂತೆ ಮಾಡಲ್ಲ, ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಚಿಂತೆ ಮಾಡಲ್ಲ, ಸ್ಟೋರೇಜ್ ಫೆಸಿಲಿಟಿ ಬಗ್ಗೆ ಚಿಂತೆ ಮಾಡಲ್ಲ, ಮಾಹಿತಿ ಬಗ್ಗೆ ಚಿಂತೆ ಮಾಡೋದಿಲ್ಲ, ಮೌಲ್ಯವರ್ಧನೆ ಬಗ್ಗೆ ಚಿಂತೆ ಮಾಡಲ್ಲ, ಎಕ್ಸ್ಪೋರ್ಟ್ ಬಗ್ಗೆ ಚಿಂತೆ ಮಾಡಲ್ಲ, ಬ್ರ್ಯಾಂಡಿಂಗ್ ಬಗ್ಗೆ ಚಿಂತೆ ಮಾಡಲ್ಲ. ಇವೆಲ್ಲ ಸಮಸ್ಯೆಗಳಿಗೆ ನಮ್ಮ ಪ್ರಾಥಮಿಕ ಸಂಸ್ಕರಣೆ ಇರ್ಬೋದು, ಸೆಕೆಂಡ್ರಿ ಸಂಸ್ಕರಣೆ, ಕಾಫಿ ಕುಯ್ಯೋದು, ಒಣಗಿಸೋದು, ಮಾಯಿಶ್ಚರ್ ಎಷ್ಟು ಬೇಕು ಅಂತ ಗೊತ್ತಿಲ್ಲ, ಎಷ್ಟು ತುಂಬಬೇಕು ಅಂತ ಗೊತ್ತಿಲ್ಲ, ಒಟ್ಟರಸೆ ತುಂಬಿಸೋದು. ಯಾಕಂದರೆ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇರುತ್ತೆ. ತಪ್ಪು ರೈತರದಲ್ಲ, ತಪ್ಪು ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು.

ತಪ್ಪಿದೆ. ಅದಕ್ಕೋಸ್ಕರ ನಾನು ಯಾಕೆ ಈ ಸಮಸ್ಯೆಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ನೀವು ಒಟ್ಟಾಗಿ ಸೇರಿದರೆ ಇದಕ್ಕೆಲ್ಲ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನೀವು ಒಟ್ಟಿಗೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ನ ಯಾಕೆ ತಂದಿದ್ದಾರೆ ಅಂತಂದರೆ, ರೈತರಿಗೋಸ್ಕರ 1956 ಕಂಪನಿ ಆ್ಯಕ್ಟ್ನ 9 ಶೆಡ್ಯೂಲ್ನ ಆ್ಯಡ್ ಮಾಡಿ ಈ ಒಂದು ಕಂಪನಿ ಆ್ಯಕ್ಟ್ನ ರೈತರು ಮಾಡ್ಬೋದು ಅಂತಕ್ಕಂಥ ವ್ಯವಸ್ಥೆ ತಂದಿದ್ದಾರೆ. ಸಹಕಾರ ತತ್ವದಿಂದ ಸಹಕಾರ ತೆಗೆದುಕೊಂಡು, ಕಾರ್ಪೊರೇಟಿಂದ ವ್ಯಾಪಾರ ತೆಗೆದುಕೊಂಡು, ಇವೆರಡು ವಿಚಾರಧಾರೆಯನ್ನು ಇಟ್ಕೊಂಡು ರೈತ ಉತ್ಪಾದಕರ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಯಾಕೆ ಇಲ್ಲಿಗಂಡ ರೈತ ಸಮಸ್ಯೆ ಆಗ್ತಿದ್ದಾರೆ ಅಂತಂದರೆ, ಮಿಡ್ಲ್ ಮ್ಯಾನ್ದೇ ಮೈನ್ ಪ್ರಾಬ್ಲಮ್. ನೀವೆಲ್ಲ 10 HP ಪಂಪ್ ಸೆಟ್ ಬಳಸ್ತೀರಿ. ಹೆತ್ತೂರು, ಸಕಲೇಶ್ಪುರ, ಹಾಸನ, ಬೆಂಗಳೂರು, ಕೊಯಮತ್ತೂರು ಅಥವಾ ಪೂನಾದಲ್ಲಿ ನೀವು 5,000 ಗ್ಯಾಪ್ ಇಟ್ಕೊಂಡು ಅವನೇನಾದ್ರೂ ವ್ಯಾಪಾರ ಇಟ್ಕೊಂಡ ಅಂತಂದ್ರೂ ನಿಮಗೆ 10,000 ರೂಪಾಯಿಗೆ ಸಿಗಬೇಕಾದಕ್ಕಿಂತ ಮಾಲ್ಗೆ ನೀವು 30,000 ರೂಪಾಯಿ ಕೊಟ್ಟಿರ್ತೀರಿ. ಅದೇ 1,000 ಜನ ಒಟ್ಟಿಗೆ ನೀವು ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡಿದಿರಿ ಅಂತಂದರೆ, ನೀವೇ ಕೂತ್ಕೊಂಡು ಲೆಕ್ಕ ಹಾಕಿ ಎಷ್ಟು ಹಣವನ್ನು ನಿಮಗೆ ಉಳಿತದೆ ಅಂತಕ್ಕಂಥದ್ದು. ಈ FPO ಮೂಲ ಸಿದ್ಧಾಂತ ಅಂತಂದರೆ, ಒಟ್ಟಾರೆ ಖರೀದಿ, ಒಟ್ಟಾರೆ ಮಾರಾಟ. 1 ಕಡ್ಡಿ ಮುರಿದಾಕ್ಬೋದು, 100 ಕಡ್ಡಿ ಮುರಿದಾಕಕ್ಕಾಗತ್ತಾ? ಒಟ್ಟಾರೆ ಖರೀದಿ ಮಾಡಬೇಕು, ಒಟ್ಟಾರತೆ ಮಾರಾಟ ಮಾಡಬೇಕು. ಮೆಕನೈಸೇಷನ್, ಕಸ್ಟಮೈಸ್ ಸೆಂಟ್ರ್ಗಳ ಮುಖಾಂತರ ಲೇಬರ್ ಪ್ರಾಬ್ಲಮ್ನ ಮಿಟಿಗೇಟ್ ಮಾಡಬೇಕು, ಮಿಡ್ಲ್ ಮ್ಯಾನ್ಗಳನ್ನ ಕಂಟ್ರೋಲ್ ಮಾಡಬೇಕು. ಭಾರತ ದೇಶ ಇವತ್ತು ಮಿಲ್ಕಲ್ಲಿ, ಪಲ್ಸಲ್ಲಿ, ಟೀಲಿ, ಸ್ಪೈಸಿಸಲ್ಲಿ 1 ಸ್ಥಾನದಲ್ಲಿದೆ. ಅದರದ ಮೌಲ್ಯ ರೈತರಿಗೆ ಸಿಗ್ತಾ ಇದೆಯಾ? ಇಲ್ಲ. ನಾವು 2nd ಪ್ಲೇಸಲ್ಲಿ ರೈಸ್ ಬೆಳಿತೀವಿ, ವೀಟ್ ಬೆಳಿತೀವಿ, ಕಾಟನ್ ಬೆಳಿತೀವಿ, ಶುಗರ್ ಕೇನ್ ಬೆಳಿತೀವಿ, ಫ್ರೂಟ್ಸ್ ಬೆಳಿತೀವಿ, ವೆಜಿಟೇಬಲ್ ಬೆಳಿತೀವಿ. ಎಂಥ ದುರಂತ ಅಂತಂದರೆ, ಲ್ಯಾಕ್ ಆಫ್ ಕೋಲ್ಡ್ ಸ್ಟೋರೇಜು ಮತ್ತು ಇಂಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿಯಿಂದ ಪ್ರತಿ 100 KG ಏನು ಬೆಳೀತಾನೆ ರೈತ, 10 KG ವೇಸ್ಟ್ ಆಗ್ತಾ ಇದೆ. ರೈತ ಬೆಳೀತಕ್ಕಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು 30 KG ವೇಸ್ಟ್ ಆಗ್ತಾ ಇದೆ. ಈ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮದೇ ಸಂಸ್ಥೆ ಇದ್ದರೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ, ಪ್ರಧಾನಮಂತ್ರಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮುಖಾಂತರ ನಿಮ್ಮದೇ ಕೋಲ್ಡ್ ಸ್ಟೋರೇಜ್ ಮಾಡ್ಕೋಬೋದು, ನಿಮ್ಮದೇ ವ್ಯಾಲ್ಯೂ ಅಡಿಷನ್ ಸೆಂಟರ್ ಮಾಡ್ಬೋದು, ನಿಮ್ಮದು ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ಗಳು ಮಾಡ್ಬೋದು. ಇದು ಮಾಡಬೇಕಂದ್ರೆ ಒಬ್ಬ ಮಾಡೋಕ್ಕಾಗಲ್ಲ, ಇದು ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರನೇ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ರೈತ ಉತ್ಪಾದಕರ ಸಂಸ್ಥೆ ಯಾಕೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಮನವರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ದೇಶದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 439,000 ಬಜೆಟ್ ಏನಿದೆ, ಇಫ್ ಐ ಆಮ್ ರೈಟ್, ಅದರಲ್ಲಿ 25% ಅಷ್ಟು ವೇಸ್ಟು ಪೋಸ್ಟ್ ಹಾರ್ವೆಸ್ಟ್ ಲಾಸಲ್ಲಿ ಹೋಗ್ತಾ ಇದೆ. ಅಂತಂದರೆ ಕೊಯ್ಲೋತ್ತರ ನಿರ್ವಹಣೆಗೋಸ್ಕರ ರೈತ ಸರಿಯಾಗಿ ನಿರ್ವಹಣೆ ಮಾಡ್ದಲ್ಲೇ 25-30% ಅಷ್ಟು ನಾವು ಬೆಳೀತಕ್ಕಂಥ ಫುಡ್ಡು ವೇಸ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ತಾವು ಅದ್ರ ಬಗ್ಗೆ ಗಮನಿಸಬೇಕು, ವೈಜ್ಞಾನಿಕವಾಗಿ ಬೆಳಿಬೇಕು, ನೈಸರ್ಗಿಕ ಕೃಷಿಯನ್ನು ಕಲ್ಟಿವೇಟ್ ಮಾಡ್ಕೋಬೇಕು, ಪ್ರಾಥಮಿಕ ಸಂಸ್ಕರಣೆ ಮತ್ತು ದ್ವಿತೀಯ ಸಂಸ್ಕರಣೆ ಬಗ್ಗೆ ಒತ್ತು ಕೊಡಬೇಕು, ಸ್ಟೋರೇಜ್ ಬಗ್ಗೆ ಒತ್ತು ಕೊಡಬೇಕು, ಬ್ರ್ಯಾಂಡಿಂಗ್ ಬಗ್ಗೆ ಒತ್ತು ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕಟ್ಟಾಯಿಲ್ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ರೂಪುಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರತಕ್ಕಂಥದ್ದು 100% ಹೇಳ್ತೀನಿ, ರೈತ ಉತ್ಪಾದಕ ಸಂಸ್ಥೆಗಳಿಗೆ ಪರಿಹಾರ ಇದೆ. ಅದನ್ನು ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು, ಹೇಗೆ ಮುನ್ನೆ ತಗೊಂಡೋಗ್ಬೇಕು, ಹೇಗೆ ಬಿಸ್ನೆಸ್ ಪ್ಲಾನಿಂಗ್ ಮಾಡಬೇಕು, ಅದೇ ರೀತಿ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕೊಡಗು ಯೂನಿವರ್ಸಿಟಿಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಮೆಂಬರ್ಸ್ಗಳು ಬಂದಿರೋದ್ರಿಂದ 10 ವಿಷಯಗಳ ಬಗ್ಗೆ ನಾನು ನಿಮ್ಗೆ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. 10 ವಿಷಯಗಳು ನಿಮ್ಮಿಬ್ಬರಲ್ಲಿ ಕೋಆರ್ಡಿನೇಷನ್ ಇದ್ದರೆ, 2 ಚಕ್ರಗಳು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಈ ರಥವನ್ನು ವೆಸ್ಟರ್ನ್ ಘಾಟ್ಸಿಂದ ಡೆಲ್ಲಿಗೂ ತೊಗೊಂಡೋಗ್ಬೋದು, ಕ್ಯಾಲಿಫೋರ್ನಿಯಾಗೂ ತೊಗೊಂಡೋಗ್ಬೋದು, ಮಾಸ್ಕೋಗೂ ತೊಗೊಂಡೋಗ್ಬೋದು, ಬೇರೆ ಯಾವ ದೇಶಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂತ, ನಿಮ್ಮ ಪ್ರಾಡಕ್ಟು ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಬೆಳೀತಿರೋದ್ರಿಂದ ನಿಮಗೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇದೆ. ಯು ಪೀಪಲ್ ಆರ್ ಬ್ಲೆಸ್ಡ್, ಪ್ರಾಪರ್ ಮಾಯಿಶ್ಚರ್, ಪ್ರಾಪರ್ ರೈನ್, ಪ್ರಾಪರ್ ಕಾರ್ಬನ್ ಕಂಟೆಂಟ್, ಪ್ರಾಪರ್ ನೇಚರ್ ಇಸ್ ಬೆಸ್ಟ್ ವಿತ್ ಆಲ್ ಆಫ್ ಯು. ಅದಕ್ಕೋಸ್ಕರ ನಿಮ್ಮ ಕಾಫಿಗೆ ಅದರದೇ ಆದಂಥ ಟೇಸ್ಟ್ ಇದೆ, ಫ್ಲೇವರ್ ಇದೆ, ಮೌಲ್ಯ ಇದೆ. ಅದನ್ನು ಬಳಸ್ಕೊಳ್ಳಿಲ್ಲ ಅಂತಂದರೆ ಯಾವ ಸರ್ಕಾರನೂ ಏನೂ ಮಾಡೋಕ್ಕಾಗಲ್ಲ. ರೈತರನ್ನು ಉದ್ಯಮಪತಿಗಳಾಗಿ ಮಾಡಬೇಕು, ರೈತರನ್ನು ಉದ್ಯೋಗದಾತರು ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ರೈತ ಉತ್ಪಾದಕರ ಸಂಸ್ಥೆಯನ್ನು ಮಾಡಿದೆ. ಯಾಕಂತಂದರೆ ಅಡುಗೆ ಮಾಡಿ ಇಟ್ಟಿದ್ದಾರೆ, ಸೌಟು ಇಟ್ಟವರೆ, ಕೂತ್ಕೊಳ್ಳೋಕೆ ಜನ ಇದ್ದಾರೆ, ನೀವು ಊಟ ಮಾಡಲ್ಲ ಅಂತಂದರೆ ಕಾಫಿ ಮಂಡಳಿನೂ ಬ್ಲೇಮ್ ಮಾಡೋಂಗಿಲ್ಲ, ಅಥವಾ ಸರ್ಕಾರನೂ ಬ್ಲೇಮ್ ಮಾಡೋಂಗಿಲ್ಲ, ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ನಿಮ್ಮ ಕೈ ನಿಮ್ಮ ತಲೆ ಮೇಲೆ ಇರ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ವಿಶ್ವಾಸ ಭಾಳ ಮುಖ್ಯ. ನಿಮ್ಮ ತಂಡದ ಮೇಲೆ ನಿಮಗೆ ವಿಶ್ವಾಸ ಇರಲಿ, ಸದಸ್ಯರ ಮೇಲೆ ವಿಶ್ವಾಸ ಇರಲಿ. ನಂಬಿಕೆ ಇಲ್ಲ ಅಂತಂದರೆ ಈ ಪ್ರಪಂಚ ಮುಂದಕ್ಕೆ ಹೋಗೋದೇ ಇಲ್ಲ. ಎಲ್ಲಿ ನಂಬಿಕೆ ಕಳ್ಕೊಳ್ತೀರಿ ಅಲ್ಲಿ ತನ್ನ ವಿಶ್ವಾಸವನ್ನು ಕಳ್ಕೊಳ್ಳೋ ಮುಖಾಂತರ ಆ ಸಿಮೆಂಟ್ ಅಲ್ಲಾಡೋಕ್ಕೆ ಶುರುವಾಗುತ್ತೆ, ಗೊತ್ತಿಲ್ಲದಂಗೆ ಬೀಳಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಒಂದು ಸಾಮರಸ್ಯ ಇರಲಿ, ಸಂಘರ್ಷ ಬೇಡ, ವಿಶ್ವಾಸ ಇರಲಿ, ಅವಿಶ್ವಾಸ ಬೇಡ. ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎರಡನೇದು ರೋಡ್ ಮ್ಯಾಪ್ ಇರಲಿ. 2026 ಮಾರ್ಚಿಂದ 2027 ಮಾರ್ಚ್ವರೆಗೆ ನನ್ನ ಸಂಸ್ಥೆ ಯಾವ ತಿಂಗಳಲ್ಲಿ ಏನು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಇನ್ಪುಟ್ ಪರ್ಚೇಸ್ ಮಾಡಬೇಕು, ಯಾವಾಗ ನಾನು ಮೆಕನೈಸ್ ಮಾಡಬೇಕು, ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಬೆಳೆಯ ವಿಷಯನ ನಾವು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು

0: ಪ್ರಾಪರ್ ರೋಡ್ ಮ್ಯಾಪ್ ಇರಲಿ, ಅದಕ್ಕೆ ವಿಷನ್ ಅಂತ ಹೇಳ್ತೀವಿ. ವಿಷನ್ ಮತ್ತು ಕ್ಲಾರಿಟಿ ಸದಸ್ಯರು ಇರಲಿ, ಪ್ರಮೋಟರ್ ಸರಿ, ಎರಡನೇ ಮುಖ್ಯವಾದ ವಿಷಯ. ಮೂರನೇದು ಸಿಂಗಲ್ ಕ್ರಾಪಿಗೆ ಫೋಕಸ್ ಮಾಡಿ. ನಿಮ್ಮಲ್ಲಿ ಭತ್ತ ಬೆಳಿತೀರಿ, ಮೆಣಸು ಬೆಳಿತೀರಿ, ನಿಂಬೆ ಬೆಳಿತೀರಿ, ಸ್ಪೈಸಸ್ ಬೆಳಿತೀರಿ, ಕಾಫಿ ಬೆಳಿತೀರಿ, ಏಲಕ್ಕಿ ಬೆಳಿತೀರಿ. ಆದರೆ ನೀವು ಕಾಫಿ ಒಂದಕ್ಕೆ ಫೋಕಸ್ ಮಾಡಿ ಹಂತ ಹಂತವಾಗಿ ಬೇರೆ ಕ್ರಾಪ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಭಗವಂತ ನಿಮಗೆ ಭೂಮಿ ಕೊಟ್ಟಿದ್ದಾನೆ, ನೀವು ಆ ಭೂಮಿನ ಹೆಂಗೆ ಬೇಕಾದ್ರೆ ಉಪಯೋಗಿಸ್ಬೋದು. ನಾನು ಇತ್ತೀಚೆಗೆ ವೈನಾಡ್ಗೆ ಹೋಗಿದ್ದೆ, ಒಂದು ಟ್ರೈಬಲ್ ಏರಿಯಾದಲ್ಲಿ ನಾನು 95 ವರ್ಕ್ ಮಾಡ್ತಿದ್ದೆ, ಆಫ್ಟರ್ ಮೈ MBBS ವರ್ಕ್ ಮಾಡ್ತಾ ಇದ್ದೆ. ಆವಾಗ 3 acres ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಂದ್ರೆ, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಫಿಷರೀಸ್, ಎಪಿಕಲ್ಚರ್, ಆಗ್ರೋಫಾರೆಸ್ಟ್ರಿ. ಆ ರೈತ ಮಂತ್ಲಿಗೆ 3 months, 6 months, 9 months, 12 months ಯಾವ ರೀತಿಯಾಗಿ ಅವನ ಆರ್ಥಿಕತೆಯನ್ನು ಡಿಸೈನ್ ಮಾಡೋ ಮುಖಾಂತರ, ಗೋ ಆಧಾರಿತ ಕೃಷಿ ಮಾಡೋ ಮುಖಾಂತರ ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡೋ ರೀತಿಯಲ್ಲಿ ಸಾಕಷ್ಟು ಕೆಲಸವನ್ನು 95 ಅಂದಿನ ಟ್ರೈಬಲ್ಸ್ಗಳಿಗೆ ಸರ್ಕಾರ ಮಾಡಿತ್ತು. ಅದನ್ನು ಅದಕ್ಕೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, 25 acres ಯಾರಿಗೂ ಬೇಕಾಗಿಲ್ಲ. ಕರೆಕ್ಟಾಗಿ ಮಾಡೋರಿಗೆ 5 acres ಜಮೀನು ಸಾಕು. ಯು ಹ್ಯಾವ್ ಟು ಪ್ಲಾನ್ ಯುವರ್ ಅಗ್ರಿ ಎಕನಾಮಿಕ್ಸ್. ನಾನು ಫಸ್ಟ್ ನಿಮ್ಮ ಊರಿಗೆ ಭೇಟಿ ಕೊಟ್ಟೆ, ಫಸ್ಟ್ ಟೈಮ್ ಬಂದಾಗ ನಾನು ಸುಮ್ಮನೆ ಕೇಳಿದೆ, ಅಗ್ರಿ ಎಕನಾಮಿಕ್ಸ್ ಏನ್ರಿ ಮಾಡ್ಕೊಂಡಿದ್ದೀರಿ, 1 acres ಎಷ್ಟು ಖರ್ಚಾಗುತ್ತೆ, ಸುಣ್ಣ ಎಷ್ಟು ಬೇಕು, ಮೈಲ್ ತುತ್ತು ಎಷ್ಟು ಬೇಕು, ಗೊಬ್ಬರ ಬೇಕು, ನೀರಾವರಿಗೆ ಎಷ್ಟು ಬೇಕು, ಲೇಬರ್ ಎಷ್ಟು ಬೇಕು, ಫ್ಯಾಮಿಲಿ ಲೇಬರ್ ಎಷ್ಟು ಬೇಕು, ಕಟಾವ್ ಹೆಂಗೆ ಮಾಡ್ತೀರಿ, ಡ್ರೈಯಿಂಗ್ ಎಷ್ಟು ಬೇಕು, ಪ್ಯಾಕಿಂಗ್, ಏನು ಮಾಹಿತಿನೇ ಇಲ್ಲ ಅವ್ರ ಹತ್ರ. ಯಾಕೆ ನಾವು ಎಡುತ್ತಾ ಇದ್ವಿ ಅನ್ನೋದನ್ನ ಬಗ್ಗೆ ನೀವು ಗಮನಿಸಬೇಕು. ರೈತ ಉತ್ಪಾದಕರ ಸಂಸ್ಥೆ ಈ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನ ಕೊಡೋ ಮುಖಾಂತರ ನಿಮ್ಮನ್ನು ವೈಜ್ಞಾನಿಕವಾಗಿ ತಂತ್ರಜ್ಞಾನ ಆಧಾರಿತ ವೃತ್ತಿಪರತ ಕೃಷಿಕನ್ನು ಮಾಡೋ ನಿಟ್ಟಿನಲ್ಲಿ ಈ ನಮ್ಮ ರೈತ ಉತ್ಪಾದಕ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 4th ಒಂದು ಬಿಸ್ನೆಸ್ ಮಾಡ್ಯೂಲ್ ಇಟ್ಕೊಳ್ಳಿ. ಪಿರಿಯಾಪಟ್ಟಣದಲ್ಲಿ ಇರತಕ್ಕಂಥ ಬಿಸ್ನೆಸ್ ಮಾಡ್ಯೂಲ್ ಎತ್ತೂರಿಗೆ ಸೂಟ್ ಆಗಲ್ಲ, ಎತ್ತೂರಲ್ಲಿ ಸೂಟ್ ಆಗ್ತಕ್ಕಂಥದ್ದು ಚಂದ್ರಪಟ್ಟಣಕ್ಕೆ ಸೂಟ್ ಆಗಲ್ಲ. ನಿಮ್ಮ ಊರಿಗೆ ಯಾವ ಬಿಸ್ನೆಸ್ ಮಾಡಲು ಬೇಕು, ಒಂದು ಒಳ್ಳೆಯ ವೃತ್ತಿಪರರನ್ನು ತೆಗೆದುಕೊಂಡು ನಮ್ಮ ಸಲಹೆ ಸಹಕಾರ ಅಂತ ನಿಮಗಿದ್ದೇ ಇರುತ್ತೆ, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಈ ಸಂಸ್ಥೆಯನ್ನು ಫ್ಯಾಮಿಲಿ ಓರಿಯೆಂಟೆಡ್ ಮಾಡೋಕ್ಕೆ ಹೋಗ್ಬಿಡಿ, ವೃತ್ತಿಪರರು ಮಾಡ್ತಕ್ಕಂಥ ಮಾಡಿ. 6th ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. 1 rupee ಇರಲಿ, 2 rupees ಇರಲಿ, ಅಡಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ, ವಿಶ್ವಾಸ ಹೋಯ್ತಾ ಹೋಯ್ತಲ್ಲಿಗೆ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಭಾಳ ಇರಲಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಜೊತೆಗೆ ಸೋರ್ಸ್ ಆಫ್ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಬಾರ್ಡ್ ನಿಮ್ಮ ಜೊತೆ ಇದೆ, SFA ಸಣ್ಣ ರೈತರ ಉದ್ಯಮಗಳ ಒಕ್ಕೂಟ ನಿಮ್ಮ ಜೊತೆ ಇದೆ, ಕಾಫಿ ಮಂಡಳಿ ದಿಗ್ಗಜರು ನಿಮ್ಮ ಜೊತೆ ಕೂತಿದ್ದಾರೆ. ಇಷ್ಟು ಸಪೋರ್ಟಿಂಗ್ ಸಿಸ್ಟಮ್ ಇರುವಾಗ ನೀವು ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರೆ ಏನೂ ಕಾಣಲ್ಲ. 7th ಕೆಪಾಸಿಟಿ ಬಿಲ್ಡಿಂಗ್. ಕೆಪಾಸಿಟಿ ಬಿಲ್ಡಿಂಗ್ ಯಾಕೆ ಅಂತಂದ್ರೆ, ಎಲ್ಲಿ ಅಪ್ಡೇಟ್ ಆಗಲ್ಲ ಅಲ್ಲಿ ಔಟ್ಡೇಟ್ ಆಗ್ತೀವಿ. ನಾವು ಅಪ್ಡೇಟ್ ಆಗಲೇಬೇಕು, ನಮ್ಮ ನಾಲೆಡ್ಜ್ ಅಪ್ಡೇಟ್ ಆಗಲೇಬೇಕು. ಯಾವ ಮಾರುಕಟ್ಟೆಯಲ್ಲಿ ಏನು ನಡೀತಿದೆ, ಯಾವ ವಸ್ತು ಎಲ್ಲಿ ಕಡಿಮೆಗೆ ಸಿಗ್ತಾ ಇದೆ, ಯಾವ ವಸ್ತುನ ಎಲ್ಲಿ ಕಳಿಸ್ಬೋದು ಅನ್ನೋದ್ರ ಬಗ್ಗೆ ಜ್ಞಾನ ಇರಲಿ. ಹೊಸತನಕ್ಕೆ ನಾವು ಒಕ್ಕೊಳ್ಳಿಲ್ಲ ಅಂತಂದ್ರೆ ಕಬ್ಬಣ ತುಕ್ಕಿಡ್ಬಿಡ್ತದೆ. ಯಾವುದೇ ವಸ್ತು ಚಿನ್ನನೇ ಆದರೂ ತುಕ್ಕಿಡದಲ್ಲಿ ಇರ್ಬೋದು, ಏನು ಮಾಡ್ತೀರಿ ಅದು ಇಟ್ಕೊಂಡು, ಅದಕ್ಕೆ ಅಪ್ಡೇಟ್ ಆಗಿ ಇಲ್ಲಾಂದ್ರೆ ಔಟ್ಡೇಟ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಅರಕು ಕಾಫಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ. ಹೆಂಗೇಳಿ, ಈಸ್ಟ್ ಕಮ್ಸ್ ಅಂಡ್ ಈಸ್ಟರ್ನ್ ಗಾಟ್ಸ್, ವೇರ್ ವೆಸ್ಟ್ ಗಾಟ್ಸ್ ಅಂಡ್ ಈಸ್ಟ್ ಗಾಟ್ ಜಾಯಿನ್ಸ್, ದಟ್ಸ್ ವೇರ್ ಅರಕ ಕಮ್ಸ್. ನಾವಿರೋದು ವೆಸ್ಟರ್ನ್ ಗಾಟ್ಸ್ ಅಲ್ವೇನ್ರಿ, ತಮಿಳ್ನಾಡಲ್ಲಿ ಬರೋದು ಈಸ್ಟರ್ನ್ ಗಾಟ್ಸ್, ಅವೆರಡು ಜಾಯಿನ್ ಆಗೋ ಜಾಗನೇ ಅರಕು, ಅದನ್ನೇ ಬ್ರ್ಯಾಂಡ್ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಎತ್ತೂರು ಹತ್ತೂರಿಗೆ ಮುಖ್ಯ ಆಗೋದ್ರ ಜೊತೆಗೆ ಹತ್ತೂರು ಅವ್ರನ್ನ ಸೇರಿಸ್ಕೊಳ್ಳೋ ಮುಖಾಂತರ ಎತ್ತೂರು ಕಾಫಿ ಕೊಡೆಯ ನನಗೆ ಅಂತ ಹೈದರಾಬಾದಲ್ಲಿ ಕೇಳಬೇಕು, ಇನ್ನೆಲ್ಲಿ ಮುಂಬೈಲು ಕೇಳಬೇಕು, ಕ್ಯಾಲಿಫೋರ್ನಿಯಲ್ಲಿ ಕೇಳೋ, ಆ ಥರ ಬ್ರ್ಯಾಂಡ್ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ. ರೆಗ್ಯುಲರ್ ಮೀಟಿಂಗ್ ಇಟ್ಕೊಳ್ಳಿ, ಹೊಸತನಕ್ಕೆ ಒಕ್ಕೊಳ್ಳಿ, ಮತ್ತು ಅನ್ವೇಷಣೆಗೆ ಮತ್ತು ರಿಸರ್ಚ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲ ಮತ್ತೊಮ್ಮೆ ಶುಭಕಾಮನೆಗಳು. ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಕಂಪನಿ ಹುಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಮುಂಚೆ ಕಂಪ್ನಿ ಅಂದರೆ ಭಯ ಆಗ್ಬಿಡೋದು, ಏ ಬಿಡಪ್ಪ ಅವೆಲ್ಲ ದೊಡ್ಡವರಿಗೆ, ನಮ್ಗೆ ಯಾಕೆ, ನಾವಿಲ್ಲೇ ನಮ್ಮ ಕಂಫರ್ಟ್ ಝೋನಲ್ಲಿ ಇದ್ದೀವಿ ಅಂತ. ನಿಮ್ಮನ್ನ ಆ ಲೆವೆಲ್ಗೆ ಇವತ್ತು ಪ್ರಜಾಪ್ರಭುತ್ವ ತಂದಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ನೀವೆಲ್ಲ ಮುಂದೆ ಬರ್ತೀರಿ, ಇನ್ನು 5 ಬಿಟ್ಟು ನಾವು ಇದನ್ನು ದೊಡ್ಡ ಬಿಲ್ಡಿಂಗ್ ಉದ್ಘಾಟನೆ ಮಾಡೋಕೆ ನಮ್ಮನ್ನು ಕರೆಸ್ತೀರಿ ಅಂತ ಆಶಾಭಾವನೆ ನಾನು ಮಾತು ತಿಳಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಕೃಷಿ ಉತ್ಪನ್ನಗಳ ಕಂಪನಿ FPO ಮುನ್ನಡೆಸುವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ. ನವೀನ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.

0: ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಕೇಳೋಣ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನವನ್ನ.
1: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅನ್ನುವಂಥದ್ದು, ಇದು ಹೇಗೆ ಕೆಲಸವನ್ನು ಮಾಡುತ್ತೆ?
2: ಇದೇನು ಅಂದ್ರೆ ಈಗ ಕೇಂದ್ರ ಸರ್ಕಾರದ್ದೇ ಆಗಿದೆ, ಇದು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಂಬಂಧಪಟ್ಟದ್ದೇ ಆಗಿದೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಆಲ್ರೆಡಿ ನಾವು ಏನು ಪಿಎಂ ಕಿಸಾನ್ ಯೋಜನೆ ಏನು ಹೇಳಿದೀವಿ ಅದೇ ರೀತಿಯಂತೆ ಇದರಲ್ಲಿ ಪ್ರತಿ ಒಂದು ಹೆಕ್ಟರ್ಗೆ 4,000 ರೂಪಾಯಿ ವರ್ತ್ ವ್ಯಾಲ್ಯೂದು ರೈತರಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಒದಿಸಿಕೊಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ಈ ಒಂದು ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗಿಗೆ ಏನು ಅವರಿಗೆ ತರಬೇತಿಗಳು ಬೇಕೋ ಆ ತರಬೇತಿಗಳನ್ನು ರೈತರಿಗೆ ಒದಿಸಿಕೊಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಒದಿಸಿಕೊಡ್ತಕ್ಕಂಥದ್ದು ಮಾಡೋದು. ಪ್ರತಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 4,000 ರೂಪಾಯಿ ಅಂತೆ ಒಂದು ನೈಸರ್ಗಿಕ ಕೃಷಿ ಯೋಜನೆಯಲ್ಲಿ ರೈತರಿಗೆ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಐದಾರು ಇನ್ ಟರ್ಮ್ಸ್ ಆಫ್ ಇನ್ಪುಟ್ಸ್ ಮುಖಾಂತರ ಕೊಡ್ತೀವಿ, ಮತ್ತು ಕೆಲವೊಂದು ಅವರಿಗೆ ತರಬೇತಿಗೂ ಕೂಡ ಬೇಕಾದಂಥ ತರಬೇತಿನೂ ಕೊಡೋದ್ರ ಮುಖಾಂತರ ಈ ಹಣವನ್ನು ಸದ್ಬಳಕೆ ಮಾಡ್ತೀವಿ. ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಜನೆ, ರೈತರು ಸದ್ಬಳಕೆ ಮಾಡ್ಕೋಬೇಕು ಮತ್ತು ನೈಸರ್ಗಿಕ ಕೃಷಿಯಲ್ಲಿ ತೊಡ್ಕೊಳ್ಬೇಕು ಅಂತೇಳಿ ಸಂದರ್ಭ ಕೇಳ್ಕೊಡ್ತೀನಿ.
1: ಮತ್ತೊಂದು ಕಾರ್ಯಕ್ರಮ ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನ ಅನ್ನುವಂಥದ್ದು, ಇದರ ಒಂದು ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬಹುದು?
2: ಈಗ ಏನಾಗಿದೆ, ನಮಗೆ 1950s ಅಂದರೆ ನಮಗೆ ಫ್ರೀ ಇಂಡಿಪೆಂಡೆನ್ಸ್ ಸ್ವತಂತ್ರ ಬರುವ ಪೂರ್ವದಲ್ಲಿ ನಮ್ಮ ಆಹಾರ ಉತ್ಪಾದನೆ ಬಹಳಷ್ಟು ಕಡಿಮೆ ಇತ್ತು, ಅದರಿಂದ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ತದನಂತರ ನಾವು ಗ್ರೀನ್ ರೆವಲ್ಯೂಷನ್ ಆದಮೇಲೆ ಆಹಾರ ಉತ್ಪಾದನೆ ಚೆನ್ನಾಗಾಯಿತು, ಬಟ್ ಸಾಕಷ್ಟು ಉತ್ಪಾದನೆನೂ ಆಯಿತು ಚೆನ್ನಾಗೂ ಆಯಿತು. ಗ್ರೀನ್ ರೆವಲ್ಯೂಷನ್ ಆದ ನಂತರ ಏನು ಈ ಆಹಾರ ಭದ್ರತೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಒದಿಸಿ ಬಂತು, ಆದರೂ ನಂತರ ಏನಾಯಿತು, ಅದು ಕೆಲವು ಬೆಳೆಗಳಲ್ಲಿ ಮಾತ್ರ ಉತ್ಪಾದನೆ ಹೆಚ್ಚಾಗ್ತಕ್ಕಂಥದ್ದಾಯಿತು. ಈ ಸೀರಿಯಲ್ಸ್ಗಳಲ್ಲಿ ಹೆಚ್ಚು ಉತ್ಪಾದನೆ ಆಯಿತು, ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸಲ್ಲಿ ಸ್ವಲ್ಪ ಉತ್ಪಾದನೆ ಕಡಿಮೆನೇ ಇದೆ. ಆ್ಯಕ್ಚುಲಿ ಈಗಲೂ ಕೂಡ ನಾವು ಹೊರದೇಶಗಳಿಂದ ಈ ಒಂದು ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಇದ್ರ ಮುಖಾಂತರ ಇಂಪೋರ್ಟ್ ಡ್ಯೂಟೀಸ್ನ ಹೆಚ್ಚು ನಾವು ಹೊರದೇಶಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಇದನ್ನು ನಾವು ಇಲ್ಲೇ ಉತ್ಪಾದನೆ ಮಾಡಿದ್ರೆ ಅವೆಲ್ಲವನ್ನು ಕೂಡ ನಾವು ಕಡಿಮೆ ಮಾಡಬಹುದು, ನಮ್ಮ ನಷ್ಟವನ್ನು ಸರಿದೂಗಿಸ್ಕೋಬಹುದು ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಮತ್ತು ಪೌಷ್ಟಿಕ ಅಭಿಯಾನ. ನೋಡಿ, ಪೌಷ್ಟಿಕ ಅಭಿಯಾನ ಯಾಕೆ ಹೇಳ್ತಾ ಇದ್ರ ಜೊತೆಗೆ ಅಂತಂದರೆ, ಈಗ ಎಷ್ಟು ಬೇಕೋ ಅಷ್ಟು ಆಹಾರ ಉತ್ಪಾದನೆ ಮಾಡೋದ್ರ ಜೊತೆಗೆ ಗುಣಮಟ್ಟದ ಆಹಾರ ಉತ್ಪಾದನೆ, ಈಗ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ, ಆಹಾರದ ಗುಣಮಟ್ಟ ಹೇಗಿದೆ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟು. ನ್ಯೂಟ್ರಿಷಿಯಸ್ ಆಗಿದೆಯಾ, ಯಾವುದೇ ರೀತಿಯ ಈ ಕೆಮಿಕಲ್ಸ್ ಅಡಲ್ಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಇದೆಯಾ, ಇವೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆಯಲ್ಲಿ ಈ ಒಂದು ಸೀರಿಯಲ್ಸಲ್ಲೂ ಕೂಡ ಅಕ್ಕಿ ಅಂತ ಇದೆ, ಮತ್ತು ಅಕ್ಕಿ ಅಂದರೆ ಏನು ಪ್ಯಾಡಿ, ಅದರಲ್ಲಿ ಆ ಒಂದು ಬೆಳೆಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥದ್ದು, ಅದೇ ರೀತಿ ಪಲ್ಸಸ್ಸಲ್ಲಿ ಮತ್ತು ಆಯಿಲ್ ಸೀಡ್ಸಲ್ಲಿ ಇವನ್ನ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಅದರಲ್ಲೂ ಅತ್ಯಂತ ಹೆಚ್ಚಿನ ಹಣವನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಮತ್ತು ಪೌಷ್ಟಿಕ ಅಭಿಯಾನದಲ್ಲೇ ನೀಡತಕ್ಕಂಥದ್ದು ಮಾಡ್ತಾ ಇದೆ. ಈ ರೈತರಿಗೆ ಏನಾಗುತ್ತೆ, ಹೊಸ ಹೊಸ ತಾಂತ್ರಿಕತೆಗಳು ಬರ್ತಾ ಇರುತ್ತೆ, ಬಟ್ ರೈತರಿಗೆ ತಲುಪ್ತಾ ಇರಲ್ಲ. ಇವನ್ನ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಗಳನ್ನು ತಗೊಳ್ತಕ್ಕಂಥದ್ದು ಮಾಡುತ್ತೆ. ಬೇರೆ ಬೇರೆ ಎಲ್ಲ ಕಡೆ ಏನೇನಾಗಿದೆ ಅಥವಾ ಏನು ಸೈಂಟಿಸ್ಟ್ಗಳು ಹೊಸ ಹೊಸ ವಿಧಾನಗಳ ಪದ್ಧತಿಗಳನ್ನು ಕಂಡುಹಿಡಿದಿರ್ತಾರೋ ಆ ಹೊಸ ಹೊಸ ಪದ್ಧತಿಗಳನ್ನು ರೈತರಿಗೆ ಈ ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಪ್ರಾತ್ಯಕ್ಷಕ್ಕೆ ಬೇಕಾದಂಥ ಪರಿಕರಗಳನ್ನು ಮತ್ತು ಪ್ರಾತ್ಯಕ್ಷ ಮಾಡೋ ಸಂದರ್ಭದಲ್ಲಿ ರೈತರಿಗೆ ಅವ್ರಿಗಿನ್ನೂ ಫಸ್ಟ್ ಮನವರಿಕೆ ಮಾಡಬೇಕು, ಬೇಕಾದಂಥ ತರಬೇತಿ ಕೊಡ್ತಕ್ಕಂಥದ್ರ ಮುಖಾಂತರ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನದಲ್ಲಿ ಇವೆಲ್ಲವನ್ನು ಕೂಡ ತೊಡಗಿಸ್ಕೊಂಡು ಒಟ್ಟು ಆ ಬೆಳೆಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು, ಏರಿಯಾ ಜಾಸ್ತಿ ಮಾಡಬೇಕು. ಏನಾಗುತ್ತೆ, ಈಗ ಸೀರಿಯಲ್ಸಲ್ಲಿ ನಮಗೆ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿದೆ, ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸಲ್ಲಿ ಏರಿಯಾನೇ ಜಾಸ್ತಿ ಮಾಡಬೇಕಾಗಿದೆ, ಏರಿಯನ್ನೂ ಜಾಸ್ತಿ ಮಾಡಬೇಕು, ಉತ್ಪಾದನೆಯೂ ಜಾಸ್ತಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ಬೇಕೋ ಆ ತಾಂತ್ರಿಕತೆಗಳನ್ನು ಈ ಒಂದು ಯೋಜನೆ ಮುಖಾಂತರ ರೈತರಿಗೆ ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಅನಿಸ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ. ಈ ಇದು ಬಹಳಷ್ಟು ಆಗಬೇಕಾಗಿದೆ. ಇದನ್ನು ಮಾಡೋದ್ರ ಮುಖಾಂತರ ನಮ್ಮ ಏನು ನಾವು ಇಂಪೋರ್ಟ್ ಡ್ಯೂಟೀಸ್ನ ಹೆಚ್ಚು ಹೆಚ್ಚು ಕೊಡ್ತಾ ಇದ್ದೀವಿ ಅದನ್ನು ತಡಿತಕ್ಕಂಥದ್ದು ನಮ್ಮ ರೈತರೆಲ್ಲರೂ ಕೂಡ ಮಾಡಬೇಕಾಗಿದೆ.
1: ಇದಿಷ್ಟು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ಬಹಳ ದೊಡ್ಡ ಕಾರ್ಯಕ್ರಮ ಮತ್ತು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ವಿಬಿಜಿ ರಾಮ್ಜಿ ಅನ್ನುವಂಥದ್ದು, ಇತ್ತೀಚೆಗೆ ಹೊಸ ರೂಪದಲ್ಲಿ ಇದು ಬಂದಿದೆ. ಇದನ್ನ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡ್ಕೊಳ್ಳಿ?
2: ಈ ಹಿಂದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಏನಿತ್ತು ಅದನ್ನೇ ವಿಬಿಜಿ ರಾಮ್ಜಿ ಅಂತಕ್ಕಂಥ ಒಂದು ಹೊಸ ನಾಮಕರಣದಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ನ ಒಂದಿಷ್ಟು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಈ ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಅಂತಕ್ಕಂಥದ್ದು ಈ ಒಂದು ವಿಬಿಜಿ ರಾಮ್ಜಿ ಫುಲ್ ಫಾರ್ಮು. ಈ ಯೋಜನೆ ಒಂದು ಮಾಡೋದ್ರ ಮುಖಾಂತರ ರೈತರಿಗೆ ಈಗೇನಾಗುತ್ತೆ, ಸಾಕಷ್ಟು ರೈತರಿಗೆ ಏನು ಅವರು ಒಂದು ಸೀಸನಲ್ಲಿ ಬೆಳೆ ಬೆಳೆದ ನಂತರ ಅವರಿಗೆ ಯಾವುದೇ ರೀತಿಯ ಆದಾಯ ತರತಕ್ಕಂಥ ಚಟುವಟಿಕೆಗಳೇ ಇರೋದಿಲ್ಲ. ಅವರಿಗೆ ಉದ್ಯೋಗ ಕೊಡಬೇಕು, ಯಾಕಂದರೆ ಜೊತೆಗೆ ಕೃಷಿಯನ್ನು ಉತ್ಪಾದನೆ ಜಾಸ್ತಿ ಮಾಡೋದ್ರ ಜೊತೆಗೆ ಉದ್ಯೋಗವೂ ಕೂಡ ಕೊಡಬೇಕು ಒಂದು ಉದ್ದೇಶದಿಂದ ಕೃಷಿಕರಿಗೆ ಇದು ಮಾಡಿರ್ತಕ್ಕಂಥದ್ದು ಇದೆ. ವರ್ಷದಲ್ಲಿ 125 ದಿವಸ, ಹಿಂದೆ ಏನು 100 ದಿವಸ ಇತ್ತು ಅದನ್ನು 125 ದಿವಸವರೆಗೂ ಕೂಡ ಅವರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಆಗಿದೆ. ಪ್ರತಿ ಒಂದು ಮ್ಯಾಂಡೇಸ್ಗೆ 370 ರೂಪಾಯಿ ಪ್ರತಿದಿನಕ್ಕೆ ಕೊಡ್ತಕ್ಕಂಥ ಯೋಜನೆ ಆಗಿದೆ. ಮತ್ತು ಇದ್ರ ಜೊತೆಗೆ ಇದು ಏನಾಗಿದೆ, ಪ್ರಮುಖವಾಗಿ ಈ ಒಂದು UBG ರಾಮ್ಜಿ

0: ಟಾರ್ಗೆಟ್ ಏನಿದೆ ಅಂದರೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ಧ್ಯೇಯವನ್ನು ಇಟ್ಕೊಂಡಿದೆ. ಮತ್ತು ಗ್ರಾಮೀಣ ಪ್ರದೇಶ ಅಂದ್ಕೂಡಲೇ ಬಹುತೇಕ ರೈತರೇ ಇರ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೃಷಿಕರಿಗೆ ಬೇಕಾದಂತಹ ಅವನ್ನ ಒದಗಿಸ್ಕೊಡ್ತಕ್ಕಂಥದ್ದು ಕೂಡ ಒಂದು ಎರಡನೇ ಇಂಪಾರ್ಟೆಂಟು. ಮತ್ತು ಲೈವ್ಲಿಹುಡ್ ಜೀವನೋಪಾಯ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. ಮತ್ತು ಕ್ಲೈಮೇಟ್ ರೆಸಿಲಿಯನ್ಸ್ ಅಂದರೆ ತಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆ ಏರುಪೇರಾಗ್ತಕ್ಕಂಥದ್ದು, ಮಳೆ ಬರದೆ ಹವಾಮಾನ ಬದಲಾವಣೆಗಳಾಗ್ತಾ ಇದೆ. ಅವಕ್ಕೆ ಸಿದ್ಧತೆಗೊಳಿಸ್ತಕ್ಕಂಥದ್ದು, ಅವಕ್ಕೆ ಸಿದ್ಧಗೊಳಿಸ್ತಕ್ಕಂಥದ್ದ ನಿಟ್ಟಿನಲ್ಲಿ ಹೇಮಿಟ್ಕೊಂಡು ವಿ ಬಿ ಜಿ ರಾಮ್ಜಿ ಹೊಸ ಒಂದು ಯೋಜನೆ ನಿರ್ಮಾಣಗೊಂಡಿದೆ. ರೈತರು ಏನು ಈ ಯೋಜನೆಯನ್ನು ಇದು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರಿಗೆ ಏನಾಗಿದೆ, ಈ ಯೋಜನೆಯಲ್ಲಿ ನೇರವಾಗಿ ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಟ್ರೆಂಚ್ ಕಂಬಂಡ್ಸ್ ಅಂತ ಹೇಳ್ತೀವಲ್ಲ, ಅವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಡೈವರ್ಷನ್ ಚಾನಲ್ಸ್, ಈಗ ರೈತರು ತಮ್ಮ ಜಮೀನುಗಳಲ್ಲಿ ಬದುಗಳು ನಿರ್ಮಾಣ ಮಾಡ್ಕೊಳ್ಳೋ ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಳೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವು ಹೆವಿ ಮಳೆ ಶಾರ್ಟ್ ಪೀರಿಯಡ್ ಅಲ್ಲಿ ಆಗ್ತ ಸಂದರ್ಭದಲ್ಲಿ ಆ ಮಳೆ ನೀರನ್ನ ಶೇಪ್ ಆಗಿ ಡಿಸ್ಪೋಸಲ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವ್ರ ಭೂಮಿಗಳೇ ಸಾಕಷ್ಟು ಕೊರಕಲಾಗ್ತಕ್ಕಂಥದ್ದಾಗತ್ತೆ, ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದಾಗತ್ತೆ. ಇವುಗಳೆಲ್ಲವನ್ನು ಕೂಡ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಆ ಡೈವರ್ಷನ್ ಚಾನಲ್ಸ್ನ ಫಾರ್ಮ್ ಪಾಂಡ್ ಮಾಡಲಿಕ್ಕೆ ಮತ್ತು ಟ್ರೆಂಚ್ ಕಂಬಂಡ್ ಮಾಡಲಿಕ್ಕೆ ಇವೆಲ್ಲವಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ತಾವುಗಳು ಅದನ್ನು ಬಳಕೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಏನು ಕೃಷಿಯಲ್ಲಿ ತಗೊಳ್ತಕ್ಕಂಥ ವೆಚ್ಚವನ್ನು ಕಡಿಮೆ ಮಾಡಬಹುದು, ತಮಗೆ ಉದ್ಯೋಗವನ್ನು ಕೂಡ ಸಿಕ್ಕಂಗೆ ಆಗ್ತಕ್ಕಂಥದ್ದಾಗುತ್ತೆ.
1: ಸರ್, ಕಡೆಯದಾಗಿ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಎನ್ನುವಂಥದ್ದು ಇದು ಕೂಡ ಒಂದು ದೊಡ್ಡ ಒಂದು ಯೋಜನೆ, ಮತ್ತು ನಮ್ಮ ಕೃಷಿಕರಿಗೆ ಬಹಳ ಉಪಯುಕ್ತವಾಗ್ತಕ್ಕಂತಹ, ನೇರವಾಗಿ ಉಪಯುಕ್ತವಾಗ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಬಗ್ಗೆ ತಿಳಿಸ್ಕೊಡಿ.
0: ಈಗ ಸಾಕಷ್ಟು ನಮ್ಮ ರೈತರು ಉತ್ಪಾದನೆಯನ್ನು ಮಾಡತಕ್ಕಂಥದ್ದು ಮಾಡೇ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಕಷ್ಟ ಆದ ಚಿಂತೆ ಇಲ್ಲ, ಸ್ವಲ್ಪ ವೆಚ್ಚ ಜಾಸ್ತಿ ಆದ ಚಿಂತೆ ಇಲ್ಲ, ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಉತ್ಪಾದನೆ ಮಾಡಿದ ನಂತರ ಆ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಸರಿಯಾದ ದರ ಸಿಗದೇ ಇರತಕ್ಕಂಥ ಸಂದರ್ಭಗಳು ಅನೇಕ ಬಾರಿ ಅನೇಕ ಬೆಳೆಗಳಲ್ಲಿ ನಾವು ನೋಡಿದ್ದೀವಿ. ಉತ್ಪಾದನೆ ಎಕ್ಸಸ್ ಆದ ನಂತರ ಅವಾಗೇನಾಗುತ್ತೆ, ರೈತರು ಬೀದಿಯಲ್ಲೇ ದವಸ ಧಾನ್ಯಗಳನ್ನು ತರಕಾರಿಗಳನ್ನು ಅವನ್ನೆಲ್ಲವನ್ನು ಕೂಡ ಚೆಲ್ಲಿ ಅವರ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ರೈತರು ಬೆಳೆದಿರತಕ್ಕಂಥ ಪದಾರ್ಥವನ್ನು ಸರ್ಕಾರನೇ ಒಂದು ಏಜೆನ್ಸಿ ಮುಖಾಂತರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಒಂದು ದರ ನಿರ್ಧಾರಣೆ ಮಾಡಿರ್ತಕ್ಕಂಥದ್ದು ಮಾಡಿರುತ್ತೆ. ಖರ್ಚು ವೆಚ್ಚಗಳು ಮತ್ತು ಉತ್ಪಾದನೆ ಆಗ್ತಕ್ಕಂಥದ್ದು ಮತ್ತು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಎಲ್ಲವನ್ನು ಕೂಡ ಒಂದು ತುಲನಾತ್ಮಕವಾಗಿ ಪರಿಗಣಿಸಿ ಒಂದು ದರ ನಿರ್ಧಾರಣೆ ಮಾಡ್ತಕ್ಕಂಥದ್ದು ಮಾಡುತ್ತೆ. ಆ ದರದಂತೆ ಸರ್ಕಾರ ಆ ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡ್ತಕ್ಕಂಥದ್ರ ಮುಖಾಂತರ ರೈತರಿಗೆ ಈ ಥರದ್ದು ದರಗಳು ಬಿದ್ದೋದ ಸಂದರ್ಭದಲ್ಲಿ ರೈತರಿಗೆ ಸಕಾಲದಲ್ಲಿ ನೆರವಿಗೆ ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಮಾಡ್ತಾ ಇದೆ. ಈಗ ನೋಡಿ, ಈಗ ನಮ್ಮ ಇದರಲ್ಲೇ ಹಾಸನ ತಗೊಂಡ್ರೆ ಸಾಕಷ್ಟು ರಾಗಿ ಬೆಳೀತಕ್ಕಂಥದ್ದು ಮಾಡ್ತಾರೆ. ರಾಗಿ ಬೆಳೆದಿರ್ತಕ್ಕಂಥದ್ದು ಹೊರಗಡೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅವಾಗ 2,500-3,000 ರೂಪಾಯಿ ಅಷ್ಟೇ ಸಿಗ್ತಾ ಇತ್ತು. ಆದರೆ ಇತ್ತೀಚೆಗೆ ರಾಗಿಗೆ ಬೆಂಬಲ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ಮೇಲೆ 5,205 ರೂಪಾಯಿ ಒಂದು ಕ್ವಿಂಟಾಲ್ ರಾಗಿಗೆ ಸಿಕ್ತಕ್ಕಂಥದ್ದಾಗಿದೆ. ಮತ್ತೆ ಪ್ರತಿ ರೈತರಿಂದ ಹಿಂದಿನ ವರ್ಷ 10 ಕ್ವಿಂಟಾಲ್ ಅಂತ ಖರೀದಿ ಮಾಡಿರ್ತಕ್ಕಂಥದ್ದಾಗಿದೆ. ಈ ರೀತಿ ಖರೀದಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವಾಗ ದರನು ಕೂಡ ಒಂದು ಸ್ಟೇಬಲ್ ಸ್ಥಿರವಾಗಿರುತ್ತೆ, ರೈತರಿಗೆ ನೆರವಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ರೈತರು ಬೆಳೆದಿರ್ತಕ್ಕಂಥದ್ದನ್ನ ಏನು ಈ ದರ ನಿರ್ಧಾರಣ ಮಾಡಿದ್ರು ಅದರ ಅರ್ಧದಲ್ಲೇ ಕೊಟ್ಬಿಟ್ಟು ಅವರು ಹಾಕಿರ್ತಕ್ಕಂಥ ಖರ್ಚನ್ನು ಕೂಡ ಸರಿದೂಗಿಸೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದಾಗುತ್ತೆ. ಬಟ್ ಈ ಒಂದು ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ನಿಜವಾಗಲೂ ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದಾಗುತ್ತೆ. ಇದು ಪ್ರತಿ ವರ್ಷನೂ ಕೂಡ ಈ ದರ ಏನು ರಿವೈಸ್ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತಾನೇ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಥರದಂಥ ಮುಸ್ಕಿನ ಜೋಳಕ್ಕೂ ಕೂಡ 2,400 ಹತ್ತಿದೆ. ಬಟ್ ಸರ್ಕಾರ ಇಂಟರ್ವೆನ್ಷನ್ ಆಗಬೇಕು, ಆ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಇಂಟರ್ವೆನ್ಷನ್ ಆದರೆ ಮಾತ್ರ ಇವೆಲ್ಲ ಕೂಡ ಬರ್ತಿಗುತ್ತೆ, ಇಲ್ಲದೆ ಇದ್ರೆ ಬರೋದಿಲ್ಲ. ಮತ್ತೆ ನೋಡಿ, ಈಗ ನೆಲಗಡಲೆಯಲ್ಲಿ ಶೇಂಗಾದಲ್ಲಿ 7,517 ರೂಪಾಯಿ ಒಂದು ಕ್ವಿಂಟಾಲ್ ಶೇಂಗಾಕ್ಕೆ ದರ ನಿರ್ಧಾರಣೆ ಮಾಡಿದ್ದಾರೆ. ಅದೇ ರೀತಿ ತೊಗರಿಗೆ ತಗೊಂಡ್ರೆ ತೊಗರಿಗೆ 8,450 ಇದೆ. ಇದೆಲ್ಲ ಏನಂದ್ರೆ ಒಂದು ಸ್ಟೇಬಲ್, ಹೊರಗಡೆ ಮಾರುಕಟ್ಟೆಯಲ್ಲೂ ಕೂಡ ದರ ಸ್ಟೇಬಲ್ ಆಗಿರಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಈ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಈ ತರದ ಯೋಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡ್ತಾ ಇರೋದ್ರಿಂದ ತಾವುಗಳು ಇವೆಲ್ಲವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಆ ಥರದ್ದು ಇಂಟರ್ವೆನ್ಷನ್ ಆದಾಗ ತಮಗೆ ಅನೌನ್ಸ್ಮೆಂಟ್ ಮಾಡುತ್ತೆ, ತಾವುಗಳು ತಾವು ಬೆಳೆದಿರ್ತಕ್ಕಂಥ ಬೆಳೆದು ದೃಢೀಕರಣ ಇಟ್ಟುಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಅದನ್ನು ಕೊಡಲಿಕ್ಕೆ ಮುಂದೆ ಬಂದರೆ ಸರ್ಕಾರ ತಗೊಳ್ತಕ್ಕಂಥದ್ದು ಕೂಡ ಮಾಡ್ತಾ ಇದೆ. ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಈ ಥರದ್ದು ಇನ್ನೂ ಕೂಡ ಹೆಚ್ಚು ಮಾಡಬೇಕು, ಮತ್ತು ಸಾಕಷ್ಟು ಸ್ಟೋರೇಜ್ ಪಾಯಿಂಟ್ಸ್ ಮಾಡಬೇಕು. ಅದರಿಂದ ಏನಾಗುತ್ತೆ, ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ.
2: ಇದುವರೆಗೆ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು.

ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದರೆ ಹಾಲು ಅಂತಂದ್ರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದ್ರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲೆಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತದೆ. ಇದನ್ನ ಹಾಲು ಎಂದು ಕರೆಯುತ್ತಾರೆ. ಹಾಲಿನ ಉತ್ಪಾದನೆ ಮಾಡುವ ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ತಿನ್ನುವ ಆಹಾರ ಜೀರ್ಣವಾಗಿ ಅವುಗಳಿಂದ ಹೊರಹೊಮ್ಮುವ ಪೌಷ್ಟಿಕಾಂಶಗಳು ರಕ್ತದೊಂದಿಗೆ ಹೃದಯದ ಅನುವಂಶೀಯತನಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುವ ಮೂಲಕ ಎಲ್ಲಾ ಪೌಷ್ಟಿಕಾಂಶಗಳೊಂದಿಗೆ ಹಾಲಿನ ಉತ್ಪಾದನೆಯಾಗುತ್ತದೆ. ಹಾಲು ಉತ್ಪಾದನೆಯಾಗಲು ಪ್ರತಿದಿನ ಕೆಚ್ಚಲಿನ ಮುಖಾಂತರ ಸುಮಾರು 90 ಲೀಟರ್ ರಕ್ತ ಪ್ರವಹಿಸುತ್ತದೆ. ಅದರಲ್ಲಿ 400 ರಿಂದ 600 ಲೀಟರಿನ ರಕ್ತದಿಂದ 1 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಹಾಗಾದರೆ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವಿನ ಕುರಿತಂತೆ ನೋಡೋಣ. ಹೈನುಗಾರಿಕೆ ಒಂದು ಉಪಕಸುಬುವಿನಿಂದ ಉದ್ದಿಮೆಗೆ ಬದಲಾಗುತ್ತಿರುವುದರಿಂದ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ಒಂದು ಪ್ರಮುಖವಾಗಿ ಕಾಡುತ್ತಿರುವ ರೋಗವಾಗಿ ಹೊರಹೊಮ್ಮಿದೆ. ಸಾಮಾನ್ಯವಾಗಿ ಹೈನು ರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆತೊಟ್ಟು ತೊಂದರೆಗಳು ಹೆಚ್ಚಾಗಿ ಕಾಣುತ್ತಿದ್ದು ಅದಕ್ಕೆ ಕಾರಣ ಪ್ರಮುಖವಾಗಿ ಅದರ ಅಂಗರಚನೆಯೇ ಆಗಿದೆ. ಜೋತುಬಿದ್ದ ಕೆಚ್ಚಲು ಮತ್ತು ಮೊಲೆತೊಟ್ಟುಗಳು, ಕರುಗಳು ಹಾಲು ಕುಡಿಯುವ ಬಗೆ, ಕುಡಿಯುವಾಗ ಕಚ್ಚುವ ಸಾಧ್ಯತೆ, ಕರು ಹಾಕುವಾಗ ಅಥವಾ ಕೊಟ್ಟಿಗೆಯಲ್ಲಿ ಮಲಗಿದಾಗ ಮೊಲೆತೊಟ್ಟುಗಳು ತೆರೆದು ಕ್ರಿಮಿಕಾರಕಗಳು ಒಳಗೆ ಹೋಗುವ ಸಾಧ್ಯತೆ, ಹಾಲು ಹಿಂಡುವ ವಿಧಾನ ಸದ್ಯದ ಕೆಚ್ಚಲು ಮತ್ತು ಮೊಲೆತೊಟ್ಟಿನ ತೊಂದರೆಗಳಿಗೆ ಪೂರಕವಾಗಿದೆ. ಹೈನುಗಾರಿಕೆಯಲ್ಲಿ ಆರ್ಥಿಕತೆಯ ಪ್ರಮುಖ ಮೂಲವೆಂದರೆ ಹಾಲಿನ ಇಳುವರಿ. ಅದರಲ್ಲಿ ಈ ಕೆಚ್ಚಲು ಬಾವು ಸಮಸ್ಯೆ ಹಾಲಿನ ಇಳುವರಿ ಮೇಲೆ ನೇರ ಪರಿಣಾಮ ಬೀರುವುದರಿಂದ ಇದನ್ನು ಸರಿಯಾಗಿ ಗುರುತಿಸಿ ತಕ್ಷಣ ಚಿಕಿತ್ಸೆಯನ್ನ ಪಡಿಬೇಕು. ಕೆಚ್ಚಲು ಬಾವು ಉಂಟಾಗಲು ಮತ್ತು ಹರಡಲು ಮುಖ್ಯ ಕಾರಣಗಳು ಏನು ಅಂಥೇಳಿ ನೋಡಿದಾಗ, ಅಧಿಕ ಹಾಲು ಹಿಂಡುವ ರಾಸುಗಳಲ್ಲಿ ಈ ರೋಗವು ಸಾಮಾನ್ಯವಾಗಿ ಕಂಡುಬರುತ್ತೆ. ಕೆಚ್ಚಲಿನಿಂದ ಸಂಪೂರ್ಣವಾಗಿ ಹಾಲು ಹಿಂಡದೇ ಇರುವುದು ಕೂಡ ಇದಕ್ಕೆ ಒಂದು ಕಾರಣ. ಹಾಗೇನೆ ಸೂಕ್ತವಲ್ಲದ ವಿಧಾನದಲ್ಲಿ ಹಾಲು ಕರೆಯುವುದು ಅಂತಂದ್ರೆ ಕೆಚ್ಚಲಿನ ತೊಟ್ಟುಗಳನ್ನು ಜಗ್ಗಿ ಅಥವಾ ಅದನ್ನ ಒತ್ತಿ ಹಾಲನ್ನ ಕರೆಯುವುದು ಕೂಡ ಈ ಕೆಚ್ಚಲು ಬಾವಿಗೆ ಮೂಲ ಕಾರಣವಾಗಿದೆ. ಬೆರಳಿನಿಂದ ಒತ್ತಿ ಕರೆಯುವುದು, ಮೊಲೆಯ ತೊಟ್ಟುಗಳ ಗಾಯದ ಕಡೆಗೆ ಗಮನಹರಿಸದೇ ಇರೋದು, ನಿಯಮಿತವಾಗಿ ರಾಸುಗಳನ್ನ ತೊಳೆಯದೇ ಇರುವುದು, ಕೊಟ್ಟಿಗೆ ಮತ್ತು ಸುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಡದಿರುವುದು, ಹಾಲು ಕರೆಯಲು ಯಂತ್ರಗಳನ್ನ ಬಳಸುತ್ತಿದ್ದರೆ ಅದರ ಶುಚಿತ್ವದ ಕಡೆಗೆ ಗಮನ ಹರಿಸದಿರುವುದು, ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳು ಹಾಲನ್ನ ಕರೆಯುವುದು, ಹೈನುಗಾರಿಕೆಯಲ್ಲಿ ದೈನಂದಿನ ಚಟುವಟಿಕೆಗೆ ಅಶುದ್ಧ ನೀರನ್ನ ಬಳಸುವುದು ಈ ಕೆಚ್ಚಲು ಬಾವಿಗೆ ಕಾರಣವಾಗಿದೆ. ಕೆಚ್ಚಲು ಬಾವು ರೋಗ ಬರಲು 10 ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಸ್ಟಾಫೈಲೋಕೊಕ್ಕಸ್, ಈಕೊಲೈ, ಕೋರಿನೋ ಬ್ಯಾಕ್ಟೀರಿಯಂ ಎಂಬ ವಿಷಾಣುಗಳು ಪ್ರಮುಖವಾದ ಕಾರಣವಾಗಿವೆ. ಇವುಗಳು ಮುಖ್ಯವಾಗಿ ದನಗಳ ಮತ್ತು ಅವುಗಳ ಕೊಟ್ಟಿಗೆಗಳ ಅಸ್ವಚ್ಛತೆ ಹಾಗೂ ರೈತರ ನಿರ್ಲಕ್ಷ್ಯತೆಯಿಂದ ಕೆಚ್ಚಲನ್ನು ಪ್ರವೇಶಿಸಿ ಕೆಚ್ಚಲು ಬಾವು ರೋಗ ಬರಲು ಕಾರಣವಾಗುತ್ತೆ. ಇನ್ನು ಕೆಚ್ಚಲು ಬಾವು ರೋಗದ ಲಕ್ಷಣಗಳತ್ತ ಗಮನಹರಿಸೋದಾದರೆ, ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಬಾತುಕೊಂಡಿರುತ್ತದೆ ಮತ್ತು ಕೆಚ್ಚಲು ಬಿಸಿಯಾಗಿದ್ದು ಹಾಲು ಕೆಟ್ಟೋಗಿರುತ್ತೆ. ಹಾಲಿನಲ್ಲಿ ರಕ್ತ, ಸಣ್ಣ ಗೆಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ನೀರಿನಂತೆಯೋ ಅಥವಾ ಮೊಸರಿನಂತೆಯೋ ಇರಬಹುದು. ಬೇನೆ ಅತಿ ಹೆಚ್ಚಾಗಿದ್ದು ನೀರು ಕುಡಿಯುವುದಾಗಲಿ ಆಹಾರ ಸೇವನೆಯಾಗಲಿ ಇರೋದಿಲ್ಲ. ಬೇನೆ ವಾಸಿಯಾಗದಿದ್ದರೆ ಕೆಚ್ಚಲು ಕ್ರಮೇಣವಾಗಿ ಗಟ್ಟಿಯಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ. ತಕ್ಷಣ ಕೆಚ್ಚಲ ಬಾವನ್ನ ಗುರುತಿಸಿ ಚಿಕಿತ್ಸೆ

0: ಪಡೆಯದೇ ಹೋದರೆ ಕೆಲವೊಮ್ಮೆ ಕೆಚ್ಚಲು ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಅತಿಯಾದ ಬೇನೆಯಿಂದ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಜಾನುವಾರುಗಳು ಸಾವಿಗೆ ಈಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಕೆಚ್ಚಲು ಬಾವಿನ ಮುನ್ಸೂಚನೆಗಳು ಏನು ನೋಡೋಣ. ಕೆಚ್ಚಲಿನ ನಾಲ್ಕು ತೊಟ್ಟುಗಳಿಂದ ಸ್ವಲ್ಪ ಹಾಲನ್ನ ಪ್ರತ್ಯೇಕವಾಗಿ ಕರೆದಾಗ ಗಡ್ಡೆಗಳ ಇರುವಿಕೆ, ಹಾಲಿನ ಬಣ್ಣದಲ್ಲಿನ ವ್ಯತ್ಯಾಸ ಮತ್ತು ನೀರಿನಂತೆ ಇರುವುದನ್ನ ಗಮನಿಸಬಹುದು. ಹಾಲು ಕರೆದ ತಕ್ಷಣ ಸ್ವಲ್ಪ ಹಾಲನ್ನ ಚೆನ್ನಾಗಿ ಕಾಯಿಸಿದಾಗ ಹಾಲು ಒಡೆದು ಹೋಗುವುದನ್ನ ಗಮನಿಸಬಹುದು. ಕೆಚ್ಚಲು ಬಾವು ಬರದೇ ಇರಲು ಯಾವೆಲ್ಲ ರೀತಿಯ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಂದ್ರೆ, ಆಕಳು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕು. ಆಕಳುಗಳ ಕೊಟ್ಟಿಗೆಗಳು ಸ್ವಚ್ಛ ಹಾಗೂ ಒಣಗಿದ್ದು ಅವುಗಳು ಸಾಕಷ್ಟು ಬೆಳಕು ಹಾಗೂ ಗಾಳಿಯಿಂದ ಕೂಡಿರಬೇಕು. ಹಾಲು ಹಿಂಡುವ ವ್ಯಕ್ತಿಯು ಹಾಲನ್ನ ಹಿಂಡುವ ಮುನ್ನ ಹಾಗೂ ಹಾಲನ್ನು ಹಿಂಡಿದ ನಂತರ ಒಂದು ಚಮಚ ಸವಲಾನ್ ಅಥವಾ ಡೆಟಾಲ್ ಅನ್ನ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಅದರಿಂದ ತನ್ನ ಕೈಗಳನ್ನು, ಜಾನುವಾರುಗಳ ಕೆಚ್ಚಲು ಹಾಗೂ ಮೊಲೆಗಳನ್ನು ಚೆನ್ನಾಗಿ ತೊಳಿಬೇಕು. ಹಾಲು ಕರೆಯುವಾಗ ಪೂರ್ಣ ಕೈ ಉಪಯೋಗಿಸಿ ಹಾಲನ್ನ ಕರೆಯಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಮೊಲೆ ತೊಟ್ಟಿನ ಬುಡದಲ್ಲಿ ಸುತ್ತುವರೆಸಿ ಉಳಿದ ಬೆರಳುಗಳನ್ನ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮೊಲೆ ತೊಟ್ಟಿನ ಮೇಲೆ ಒತ್ತಡ ಕೊಟ್ಟು ಹಾಲು ಹಿಂಡುವುದು ಸರಿಯಾದ ಕ್ರಮ. ಆಕಳು ಮತ್ತು ಎಮ್ಮೆಗಳು ಕರು ಹಾಕುವುದಕ್ಕಿಂತ ಒಂದರಿಂದ ಎರಡು ತಿಂಗಳು ಮುಂಚೆ ವೈದ್ಯರ ಸಲಹೆಯಂತೆ ಪ್ರತಿಯೊಂದು ಮೊಲೆಗೆ ಔಷಧಿಯ ಟ್ಯೂಬನ್ನ ಏರಿಸಿದರೆ ಕರು ಹಾಕಿದ ನಂತರ ಕೆಚ್ಚಲು ಬಾವು ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಯಾವುದಾದರೂ ಗಾಯಗಳಿದ್ದರೆ ಅವುಗಳನ್ನು ಅಲಕ್ಷಿಸದೆ ಚಿಕಿತ್ಸೆಯನ್ನ ಕೊಡಬೇಕು. ಕೆಚ್ಚಲು ಬಾವು ಬಂದ ಸಮಯದಲ್ಲಿ ಕೈಗೊಳ್ಳಬೇಕಾದಂತಹ ಚಿಕಿತ್ಸಾ ಕ್ರಮಗಳು ಏನು ಅಂತಂದ್ರೆ, ಕೆಚ್ಚಲು ಬಾವು ಬಂದ ಜಾನುವಾರುಗಳನ್ನು ಉಳಿದ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಕೆಚ್ಚಲು ಬಾವು ರೋಗದಲ್ಲಿ ಅನೇಕ ತರಹದ ಕೆಚ್ಚಲು ಬಾವು ಸಮಸ್ಯೆಗಳಿರುತ್ತೆ. ಆದ್ದರಿಂದ ಕೆಚ್ಚಲು ಬಾವು ಬಂದ ಕೂಡಲೇ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು. ಮೊದಲು ಚೆನ್ನಾಗಿರುವ ಜಾನುವಾರುಗಳ ಹಾಲನ್ನ ಹಿಂಡಿ ನಂತರ ರೋಗಪೀಡಿತ ಜಾನುವಾರಿನ ಹಾಲನ್ನ ಹಿಂಡಬೇಕು. ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಮುಗಿಯುವವರೆಗೂ ರೋಗಪೀಡಿತ ಕೆಚ್ಚಲಿನ ಹಾಲನ್ನ ಸಂಪೂರ್ಣವಾಗಿ ಹಿಂಡಿ ಚೆಲ್ಲಬೇಕು. ಕರುಗಳನ್ನು ತಾಯಿ ಹಾಲನ್ನ ಕುಡಿಯಲು ಬಿಡದೆ ಒಂದು ಪಾತ್ರೆಯಲ್ಲಿ ಬೇರೆ ಆಕಳಿನ ಚೆನ್ನಾಗಿರುವ ಹಾಲನ್ನ ಕುಡಿಸಬೇಕು. ಕೆಚ್ಚಲು ಬಾವು ಬರಲು ಮುಖ್ಯವಾಗಿ ಮೂರು ಕಾರಣಗಳಿರುತ್ತೆ: ಜಾನುವಾರುವಿನ ದೌರ್ಬಲ್ಯತೆ, ಸೂಕ್ಷ್ಮಾಣುಜೀವಿಗಳ ತೀವ್ರತೆ, ಜಾನುವಾರುವಿನ ಸುತ್ತಲಿನ ಪರಿಸರ ಹಾಗೂ ರೈತರು ಕೈಗೊಳ್ಳುವ ಕ್ರಮ. ಇವುಗಳಲ್ಲಿ ಮೂರನೇ ಕಾರಣ ಕೆಚ್ಚಲು ಬಾವು ಬರಲು 70%-80% ಕಾರಣವಾಗಿದೆ. ಆದ್ದರಿಂದ ರೈತರು ಹೈನುಗಾರಿಕೆಯಲ್ಲಿ ಕೆಚ್ಚಲು ಬಾವಿನಂತಹ ಸಮಸ್ಯೆಯಿಂದ ದೂರ ಉಳಿಯಬೇಕಾದರೆ ಜಾನುವಾರು ಕಟ್ಟುವ ಕೊಟ್ಟಿಗೆಯಿಂದ ಹಿಡಿದು ನೆಲ, ಕುಡಿಯುವ ನೀರು ಹಾಗೂ ಜಾನುವಾರುವಿನ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕು. ರೈತ ಬಾಂಧವರೇ, ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ಅದರ ಹತೋಟಿ ಕ್ರಮ ಕುರಿತಂತೆ ಮಾಹಿತಿಯನ್ನ ಗಮನಿಸಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
0: ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಹೈಟೆಕ್ ಫರ್ನಿಚರ್ ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
4: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
5: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
6: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.

ಕೇಳಿದ್ರೆ ನಾಳಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಕೃಷಿ ಕಂಕಣ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ವಿವಿಧ ರಸಗೊಬ್ಬರಗಳು ಹಾಗೂ ಅವುಗಳ ಸದ್ಬಳಕೆ, ಈ ಕುರಿತು ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಸ್ವಪ್ನ ಕೆಎಚ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಹಸನ ಎಫ್ಎಂ, ಸಮಯ 7:34.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ.

0: ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ದಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥೆ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988ರ ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ಸೈಡ್

0: ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ದಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 7:45:08. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ ಚಿ ಉದಯಶಂಕರ್ ಅವರ ಸಾಹಿತ್ಯದ ಬಡವರ ಬಂಧು ಚಿತ್ರದ ಗೀತೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ದೇವರ ಗುಡಿ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಜೆ ಉದಯಶಂಕರ್ ಅವರದು.

ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ನಂದಗೋಪಾಲ ರೆಡ್ಡಿಯವರ ಸಾಹಿತ್ಯವಿರುವ ರಾಗ ತಾಡ ಚಿತ್ರದ ಗೀತೆ.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಕೇಳಿದರೆ ಸಮಯ 8:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬರಹಗಾರ್ತಿಯಾದ ಕೆಸಿ ಗೀತಾ ಅವರ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಕೆಸಿ ಗೀತಾ ಅವರ ಸ್ವರಚಿತ ಕವನಗಳ ವಾಚನ.
1: ನಮಸ್ತೆ. ನನ್ನ ಕವನದ ಶೀರ್ಷಿಕೆ ಆತ್ಮವಿಶ್ವಾಸ. ತುಳಿದರೆ ಗರಿಕೆಯಂತೆ ಮತ್ತೆ ಮತ್ತೆ ಚಿಗುರುವೆ, ಗಣಗಳಿಗೊಡೆಯನಿಗೆ ಅರ್ಪಿಸುವೆ, ಚಿವುಟಿದರೆ ಹರಡಿಕೊಳ್ಳುವೆ ತುಳಸಿಯಂತೆ ಶ್ರೀಕೃಷ್ಣನಿಗಾಗಿ, ಕತ್ತರಿಸಲು ಬೆಳೆಯುವೆ ಬಾಳೆಯಂತೆ, ಹಣ್ಣಾಗಿ ನೈವೇದ್ಯಕ್ಕಿಡುವೆ, ಬಿಳಿಯ ಹಾಳೆಯ ಮೇಲೆ ಚೆಲ್ಲಿದರೂ ತರತರದ ಬಣ್ಣ ಹೊಸ ಕಲೆಯಾಗಿ ಸಂಭ್ರಮಿಸುವೆ. ಬದುಕು ಹೊರೆ ಮಾಡದಿರುವ ನೆಮ್ಮದಿ ನಮ್ಮದೇ, ನಮ್ಮ ಬದುಕು ನಮ್ಮದಾಗುತ್ತದೆ. ಕವನದ ಶೀರ್ಷಿಕೆ ಕೃಷ್ಣ. ಇವ ಪ್ರೀತಿಗೆ ದೊರೆ, ಸ್ನೇಹಲೋಕಕ್ಕೆ ಅಧಿಪತಿ, ಮನದ ತಾಪಕ್ಕೆ ಸಂಜೀವಿನಿ, ನವಿಲುಗರಿಯ ಸುಂದರಾಂಗ, ಅಂತರಂಗ ಅರಿತ ಅನಂತ, ಮೈ ಮರೆಸುವ ಕೊಳಲದನಿ, ಭರವಸೆಯ ಬೆಳಕು, ನಿನ್ನ ಹೆಸರು ಇರಲಿ ಉಸಿರಲಿ, ಕಷ್ಟಗಳು ದೂರ, ನಿತ್ಯ ಸತ್ಯ ನೀ, ಕೃಷ್ಣ ಎನ್ನೋಣ, ಮಾಧವನೆಂದು ಕರೆಯೋಣ, ಮುರಳಿ ಗೋಪಾಲ ಎಲ್ಲ ನೀನೇ ಅನಂತ. ಕವನದ ಶೀರ್ಷಿಕೆ ದೇವರು. ಗಡಿಗಡಿಯಲ್ಲಿ ಕಾಯುವರು, ಅಡಿಗಡಿಗೆ ನೋಯುವರು, ನಮ್ ದೇವರೇ ಯೋಧರು, ಶರಣು ಶರಣು. ಕವನದ ಶೀರ್ಷಿಕೆ ಪ್ರೀತಿ. ಕಣ್ಣು ಕಾಣದವರು ಭಾವನೆಗಳಿಂದ ಪ್ರೀತಿಸುತ್ತಾರೆ, ಕಿವಿ ಕೇಳದವರು ಮೊಗದಲ್ಲಿ ಪ್ರೀತಿ ಅರಳಿಸುತ್ತಾರೆ, ಮೂಗರು ಕಣ್ಣಲ್ಲಿ ಪ್ರೀತಿ ತೋರುತ್ತಾರೆ. ಎಲ್ಲ ಇರುವವರಲ್ಲಿ ಅರಸಬೇಕು ಪ್ರೀತಿ ಇದೆಯಲ್ಲಿ ಎಂದು. ಕವನದ ಶೀರ್ಷಿಕೆ ವಿಚಾರ. ನಿರ್ಮಲ ಮನಸ್ಸು ಉತ್ತಮ ವಿಚಾರಕ್ಕೆ ನಾಂದಿ, ತನ್ನಂತೆ ಪರರ ಬಗೆದೊಡೆ, ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞಾನ, ವಿಚಾರ ಬದುಕಿಗೆ ನಾಂದಿ. ಕವನದ ಶೀರ್ಷಿಕೆ ಮರಣ. ಚಾರಿತ್ರ್ಯ ಹರಣ, ಜೀವಂತ ಮರಣ, ಕೇಳದಿರು ಕಾರಣ, ಬಿಡದಿರು ನುಡಿ ಬಾಣ, ನೆನೆದು ಬಸವಣ್ಣ, ಕಲಿಯುವ ಕೋಪ ತಾಳದೆ ಸಮಾಧಾನಿಯಾಗಿರಲು. ಕವನದ ಶೀರ್ಷಿಕೆ ವಧೆ. ಶತ್ರುಗಳನ್ನಾಗಲಿ ಮಿತ್ರರನ್ನಾಗಲಿ ಬಂಧುಗಳನ್ನಾಗಲಿ ಹರಣ ಮಾಡಲು ಹರಿತ ಆಯುಧಕ್ಕಿಂತ ಮಿಗಿಲು ಚಾರಿತ್ರ್ಯವದೆ. ಕವನದ ಶೀರ್ಷಿಕೆ ಆಸರೆ. ಅಂಗವದು ಅರಳಿಹುದು ಸಂಘವನು ಬಯಸಿಹುದು, ಭಯವು ಮೂಡಿ ಮುಳುಗುವುದರಳು ಮುತ್ತಿಹೋ ಜೇನುಗಳು, ಸುತ್ತೆಲ್ಲ ಸಂಗೀತ ಬೆರೆತಿತ್ತು ಸಿಹಿ ಸಹಿತ, ಮತ್ತೇರಿದಾಗ ಮುರಿದ ಮುಳ್ಳುಗಳ ಹೆಕ್ಕಲಾರದೆ, ಹಡೆದವರ ಹಗೆ ತಡೆಯಲಾರದೆ, ಮಿಕ್ಕೆಡೆ ಕೆಕ್ಕರಿಸೋ ಅಕ್ಷಿಗಳ ಅಣಕದೊಡೆ ಕಾಗೆಗಳ ಕೂಗಾಟ, ಇನ್ನೆಲ್ಲಿಗೋಟ ಮುಲುಗಿ ಮುದುಡುವುದರಲ್ಲಿತ್ತು ನೋಟ, ಕಣ್ಯವೆಯ ಮೇಲೆ ಮೃದು ಸ್ಪರ್ಶ, ಮುದ ನುಡಿಗಳಾಡಿತ್ತು ಕಿವಿಗಿಂಪು ತಂದಿತ್ತು, ಮಡಿಲೊಂದು ಒದಗಿತ್ತು ಧನ್ಯತೆಯ ಭಾವ ಮೂಡಿತ್ತು. ಕವನದ ಶೀರ್ಷಿಕೆ ಆಲಯದೊಡತಿ. ಧರೆಗೆ ತಂದವಳು ಹಟ್ಟಿಯಲ್ಲಿಟ್ಟು ಬೆಳೆಸಿದವಳು, ಹೆಸರನ್ನಿಟ್ಟವಳು ವಿದ್ಯೆ ಎಂಬ ಅರಿವನಿತ್ತು ಸಂಸ್ಕಾರದ ವರವನಿತ್ತವಳು, ಅನ್ನಪೂರ್ಣೆಗೆ ಸಾಟಿ ಇವಳು, ತಿದ್ದಿ ತೀಡಿ ಒಪ್ಪ ಓರಣವ ಕಲಿಸಿಹಳು, ನಯ ನಾಜೂಕು ಸನ್ನೆಯಲರಿತು ಮುನ್ನಡೆಯಲರೂಹೋಳು, ಕಷ್ಟ ಸುಖಗಳು ಇರುವುದು ಸಹಜ, ತಾಳ್ಮೆ ಇರಲಿ ಎಂದವಳು. ಅವಳ ನೋಡಿ ಕಲಿಕೆ ಬಹಳ. ಚಿಕ್ಕವರಿಗೆ ಚಿಕ್ಕವರಾಗಿ ದೊಡ್ಡವರೊಡನೆ ಅವರಂತೆ ಇರುವಳು. ಎಲ್ಲರ ಪ್ರೀತಿಸಿ ಪ್ರೀತಿ ಪಡೆದವಳು. ನಮ್ಮವರೇ ಎಲ್ಲ ಎನ್ನುವಳು ಅವಳು. ಅರ್ಥ ಮಾಡಿಕೊಳ್ಳಲು ಹಲವು ಜನ್ಮ ಸಾಲದು. ಇಂದಿಗೂ ಪ್ರೀತಿಯ ಕಡಲಿವಳು. ಕವನದ ಶೀರ್ಷಿಕೆ ಆತ್ಮನಿವೇದನೆ. ಮೌನವಾಗಿರುವುದ ಕಲಿಸು, ಹೃದಯದ ನುಡಿಯ ಪ್ರೀತಿಪಾತ್ರರಿಗೆ ತಲುಪಿಸು. ಬೆಳಕಿನ ಕಿರಣಗಳೇ ಆತ್ಮಗಳ ಹೊಕ್ಕು, ಸತ್ಯವನ್ನು ಪ್ರಕಟಿಸು. ಅಂತರಾತ್ಮದ ಕಾಣ್ಕೆ ತಿಳಿ ಮನವೆಂದು ಅರುಹು. ಎಲ್ಲೆಡೆ ತುಂಬಿದೆ ಪ್ರೀತಿ ಮಮತೆಗಳ ಆಗರ, ಒಳಹೊಕ್ಕು ಸಂವಹನ ಮಾಡು. ಅಲೆಗಳೇ ನೀವಾದರೂ ಅರ್ಥೈಸಿ, ಓ ತಂಗಾಳಿಯೇ ಹಿತವಾಗಿ ಮೈದಡವಿ ವರ್ಣಿಸು. ವರುಣ ನೀನಾದರೂ ಅಷ್ಟೆ, ಬೆಂದ ಭುವಿಗೆ ತಂಪೆರೆವಂತೆ ಮನ ಹಗುರಾಗಿಸು. ಹಾಡು ಹಕ್ಕಿಗಳೇ, ಕುಣಿವ ನವಿಲುಗಳೇ, ದುಂಬಿಗಳೇ, ಚಿಟ್ಟೆಗಳೇ, ಎಲ್ಲೆಡೆ ತುಂಬಿದೆ ಪ್ರೀತಿ, ಸತ್ಯವನ್ನು ಪ್ರಕಟಿಸು. ನಂಬಿ ಹೃದಯದ ತೆರೆ ಸರಿಸುವಂತೆ ಹೇಳು. ಕಾಣದ ದೈವದ ಮುಂದೆ ಹಚ್ಚಿದ ಜ್ಞಾನದ ಬೆಳಕೆ ಸಂವಹನ ಮಾಡು. ಹೇಗಾದರೂ ಮಾಡಿ ಮಲ್ಲಿಗೆಯಂತೆ ಮೂರು ಗಳಿಗೆಯ ಬಾಳು, ಸತ್ಯ ವರ್ಣಿಸು. ನಿಷ್ಕಲ್ಮಷ ಪ್ರೀತಿಯ ಸಂದೇಶ ಕಳಿಸು. ಕವನದ ಶೀರ್ಷಿಕೆ ಬವಣೆ. ಪ್ರೀತಿ ಆದಿ, ಪ್ರೀತಿ ಅಂತ್ಯ. ಬದುಕಿನಲ್ಲಿರಬೇಕು ನಿತ್ಯ. ಮಮತೆ ಇಲ್ಲದ ಮನ ಬರುಡು, ಕವಣೆ ಇಲ್ಲದ ಕಣ್ಣು ಕುರುಡು. ಪ್ರೀತಿ ಕೊಡುವುದು ಸುಲಭ, ಪಡೆಯುವುದು ದುರ್ಲಭ. ನುಡಿಸಲು ವೀಣೆ, ಹೊಮ್ಮುವುದು ನಾದ. ಮಿಡಿಯಲು ಮನ, ಹರ್ಷಿಸುವುದು ತನು. ಅಕ್ಕರೆ ಇಲ್ಲದ ಅಂತರಂಗ ಇದ್ದು ಸತ್ತಂತೆ, ಇದು ಸತ್ಯ. ನೋವು ನಿತ್ಯ. ಬದುಕಿಗೆ ಬದ್ಧನಾಗಬಹುದು, ಬುದ್ಧನಾಗುವುದು ಕಷ್ಟ. ಕವನದ ಶೀರ್ಷಿಕೆ ಕ್ಷಮೆಯಾದರಿತ್ರಿ ಪೃಥ್ವಿ. ನೊಂದ ಜನರ ಮನದ ಮಿಡಿತ, ಅರಿತ ಮಾತೆ ಇತ್ತಳಾದೇಶ. ಮುಸ್ಸಂಜೆಯಲ್ಲಿ ವಾಯುಪುತ್ರ ದರೇ

0: ಗುಡಿಸೆ ವರುಣ ಬಂದು ಇಳಿಯ ತೊಳೆದು ನಾಚಿ ನಲಿದು ನದಿಯ ಸೇರಿ ಗಗನ ಚುಕ್ಕಿ ಭುವಿಗೆ ರಂಗವಲ್ಲೀಕ್ಕಿ ಚಂದ್ರನಡೆಗೆ ನಡೆದರು. ಮಾವು ಕಟ್ಟಿತೋರಣ, ಎಲ್ಲೆಡೆ ಫಲಗಳ ಭೋಜನ. ಮಲ್ಲಿಗೆ ಸಂಪಿಗೆ ಸೇವಂತಿಯರು ಸಡಗರದೆ ಕಂಪು ಸೂಸಿ ತಂಗಾಳಿಯೊಡನೆ ಬೆರೆತರು. ಕಗ ಮೃಗಗಳೆಲ್ಲ ಗಾಯನದಿ ಮನ ಹಗುರ ಮಾಡಿ ನಲಿಸಿ ನಡೆದರೆಲ್ಲ ಕಾಡಿಗೆ. ನೊಂದು ಬೆಂದ ಭೂತಾಯಿ ಕ್ಷಮಿಸಿ ಕ್ಷಮಿಸಿ ಸೋತಳು. ಉಸಿರು ಇರುವವರೆಲ್ಲರೂ ನನ್ನ ಮುದ್ದು ಮಕ್ಕಳೆಂದರೂ ಮನುಜರೇಕೋ ಅರಿಯರು. ಮೀಯಲಿವರು ನನ್ನ ಕಣ್ಣೀರಲಿ ಎಂದು ನೊಂದು ನುಡಿದಳು.
1: ಇದುವರೆಗೆ ಕೆಸಿ ಗೀತಾ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ. ಇದೀಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಪೂತಿ ನರಸಿಂಹಾಚಾರ್ಯವರ ರಚನೆಯ ಒಂದು ಭಾವಗೀತೆಯನ್ನ ಕೇಳೋಣ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಸೋಮಸುಂದರಂ ಹಾಗೂ ಸಂಗಡಿಗರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ಒಂದು ಭಾವಗೀತೆಯನ್ನ ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 8:30 ಇನ್ನು ಮುಂದೆ ಆಲಿಸಿ ಗಜಲ್ಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಉಸ್ತಾದ್ ಅಹಮದ್ ಹುಸೇನ್ ಮತ್ತು ಉಸ್ತಾದ್ ಮೊಹಮ್ಮದ್ ಹುಸೇನ್ ಅವರು ಹಾಡಿರುವ ಸೈಯದ್ ಅಬ್ದುಲ್ ಹಲೀಂ ಶಾ ಅವರ ರಚನೆ.

ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿ ಆಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರೆ ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮನೆಯೊಳಗ ನಮ್ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗೆ ಎಲ್ರು ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮೂರೊಳಗ ಹಂಗೆ ಒಂದ್ಸಲ ನಾನ 4th standard ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ 5th, 6th, 7th ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತಿದ್ದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನ್ರಿ. 4 ದಿವಸ ಒಳಗ ನಮ್ದು ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ 3 ವರ್ಷ ಇದೆ ರೀ ಬಾಗಲಕೋಟ ಒಳಗ, 5th, 6th, 7th 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತು ದುಂಡಪ್ಪ ಆತನಿ ಅಂತ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತೋ ಕ್ರೀಡೆ ಅಂತ ಆಸಕ್ತಿ ಇತ್ತು, ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ?
2: ಅಂದ್ರ ನನಗೆ ಅವ್ರು ಸೇರಿಸಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನನಗೆ ಸ್ಪೋರ್ಟ್ಸ್ ಅಂದ್ರೆ ಏನು ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ, ನಮ್ದ ಫ್ರೆಂಡ್ಸ್ ನಾವು ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
2: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವಾ ನಿಮ್ಗೆ?
2: ಅಂದ್ರೆ ನಮ್ದು ಹಾಸ್ಟೆಲ್ಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಒಳಗಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಅಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ಗೆ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್?
2: ಸ್ಪೋರ್ಟ್ಸ್ ಹಾಸ್ಟೆಲ್. ಹಾ, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್ ಅದು. ಅದು ನಾವು ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ಕಂತಾನೆ ಸೇರಿದ್ರಿ. ಹಾ ರೀ. ಹಂಗ
1: ಆಯ್ಕೆ ಹೇಗಾದ್ರಿ ಅದಕ್ಕೆ?
2: ಅದು ಟ್ರಯಲ್ ಇರುತ್ತೆ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತೆ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ, ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟ್ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗಣದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿರಿ. ಹೋಗಿ ನಂದು ನಾ ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗೆ ಅರ್ಧ ರೌಂಡ್ ಹೋಗಿನ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟು, ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ. ಹಂಗಾಗಿ ಬರಲ್ಲ ಅಂತ ಹೇಳಿದ್ದೆ ರೀ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ರನ್ನ ಕಳಿಸ್ಲೇಬೇಕು, ಅವ್ರನ್ನ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತೇಳಿ ಹಾಸ್ಟೆಲ್ಗೆ ಬಿಟ್ರಿ.
1: ಫಸ್ಟ್ ಸೈಕಲ್ ಹಚ್ಚಿದ್ದೆ ಯಾರು? ಅಪ್ಪನ?
2: ಹಾ, ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವ್ರೇ, ನನಗೆ ಹಿಂದ್ ಕೈ ಹಿಡ್ಕೊಂಡು ಮುಂದ್ ನನ್ ಸೈಕಲ್ ಹೊಡಬೇಕಾದ್ರ ಸೆಲೆಕ್ಷನ್ ಐತಿ ಅಂತೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನು ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆ
2: ಬರ್ತಾ ಇರ್ಲಿಲ್ಲ ರೀ, ಇಲ್ಲ ರೀ, ನನಗೆ ಸೈಕಲೇ ಬರ್ತಿರ್ಲಿಲ್ಲ. ನಾವು ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈವಾಗ

0: ಮಾಡ್ಕೊಂಡ್ ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವು ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯ್ತು.
0: ಹೌದ್ರಿ,
1: ಅವಾಗ ನೀವು ಅಪ್ಪ ಅಮ್ಮನ್ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
0: ಫೋರ್ತ್ ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ಟು ನಾ ಒಂದ್ ದಿನ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ರು ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th 9th 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
1: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂತಂದ್ರೆ, ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
0: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸಿದ್ರಿ. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6:00 ಅಂದ್ರೆ ನಾವು ರೆಡಿಯಾಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9:00 ವರೆಗೂ ನಮ್ದು ಕಾಂಪಿಟೇಷನ್ ನಿಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9:00 ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5:00 ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ತೆ 5:00 ಬಂದು 5:30 ತನ ಅಂದ್ರೆ ರೆಡಿಯಾಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7:00 ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗು ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ತೆ ಮಲಗಿ ಬಿಡೋದ್ರಿ.
1: ರೊಟ್ಟೆಲ್ಲ ಸ್ಪೆಷಲ್ ಆಗಿ ಕೊಡ್ತೀವಿ, ಪೌಷ್ಟಿಕ ಆಹಾರ ಇರ್ತದೆ.
0: ಇಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯಿಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳ್ ಪಲ್ಲೆ, ಚಪಾತಿ, ರಾತ್ರಿ ನಾನ್ ವೆಜ್. ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು. ಹೌದ್ರಿ, ಹಂಗಾಗಿ ಅಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
1: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
0: ರಾಷ್ಟ್ರ ಮಟ್ಟದಲ್ಲೇ ಪ್ಲೇಸ್ ಮಾಡಿದಿರಿ? 5th ಸೇರಿ ನನ್ನ 6th June, 7th ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದ್ರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ಕ್ರಿ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಡ್ ಬಂದ್ ನಮ್ ಸರ್ ದುಂಡಪಾತ್ನಿ ಅಂತಿದ್ರಿ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚು ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ. ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟೆ ಒಳಗೆ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನಲ್ಲೇ ಕರ್ಸ್ಕೊಂಡ್ ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಡ್ ಬಂದ್ ನಮಗ್ ಕೊಟ್ರಿ. ನಾನು ಹಂಗೆ ಓಡಿಸ್ತೀರಿ, ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗೆ ಗೊತ್ತಿಲ್ಲ, ನಾ ಇದು ನ್ಯಾಷನಲ್ ಲೆವೆಲ್, ಫಸ್ಟ್ ಸ್ಟೇಟ್ ಲೆವೆಲ್, ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ, ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ, ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನನ್ ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು
1: ನಿಮಗೆ ಗೊತ್ತಿಲ್ಲ ಕರ್ನಾಟಕ ಏನು ಬಾಗಲಕೋಟೆ ಬಿಟ್ಟು ನೀವು ಬೇರೆ ಕಡೆ ಹೋಗಿರಲಿಲ್ಲ.
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟೆ ರೀ. ಅದ್ ಬಿಟ್ರೆ ನಾನು ಎಲ್ಲೂ ಅಲ್ಲೇ ನಮ್ಮ ಊರ್ ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ ರೀ. ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋದಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಹಾ ಪಾಪ ಸೆಲೆಕ್ಟ್ ಆಗಿನಿ, ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ ಪಂಜಾಬ್
1: ಇರ್ಬೋದು ಅಂತ
0: ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತೇಳಿ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೆ ರೀ. ಕರ್ಕೊಂಡ್ ಹೋದ್ರಿ ನಮ್ಮನ್ನ. 1 month ಅದು ಗ್ಯಾಪ್ ಇತ್ತು. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ. ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದ್ದಾರೆ ರೀ 2011 ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರ್ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ. ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನ ಬೇರೆ ಇರತ್ರಿ ಕರ್ನಾಟಕದ. ಈಗಾದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪ್ರೂಪ ರೀ. ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗ್ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗ್ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗ್ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗ
1: ರೋಡ್ ಒಳಗ
0: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗ್ ಅಲ್ಲೇ ಓಡಿಸೋದ್ರಿ. ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರೂ ಬರತ್ತಂತ ಹೇಳಿ ನಮ್ಗೆ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗ ಓಡಿಸಿದ್ರಿ. 15 days ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ ಹೋದ್ವಿ ರೀ. ಪಟಿಯಾಲ ಒಳಗ್ ಇವೆಂಟ್ಸ್ ಇತ್ತು. ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಯ್ತು ಬಿಟ್ರಿ. 500 meter ಐತ್ರಿ. 500 meter ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರಿ, ಅಷ್ಟ ಲ್ಯಾಪ್ ಹಾಕಿ ಹೇಳಿದ್ರಿ. ನನ್ ಬ್ರಾಂಚ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೇನೆ?
0: ಹಾ ಜೂನಿಯರ್, under 13 ಇದ್ದೀರಿ ಅವ್ರಿ. ನನಗೂ ಖುಷಿ ಆಯ್ತ್ರಿ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕ
0: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ, ಇಬ್ಬರದೇ ಟ್ರ್ಯಾಕ್ ಒಳಗ್ ಮೆಡಲ್ ರೀ, ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ ರೀ.
1: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ಬೋದು, ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿಕ್ಕೆ.
0: ನಾನು 5th ಹಾಸ್ಟೆಲ್ ಹೋಗಿಂದ್ರೆ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್ ನಡೀತ್ರಿ 2012 ಪುಣೆ ಒಳಗ್ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ, ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಗ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗ ಒಬ್ರು ಅಣ್ಣನ್ ಸೈಕಲ್, ಈಗ ಎಷ್ಟ್ ಗೆಡ್ಡದ್ನಲ್ಲಿ ಇದಕ್ಕೆ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು ನನ್
1: ಪೆಟಲ್ ಕಾಲಿಗೆ
0: ರೀ ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗ್ ಜಗ್ಗಕ್ಕೂ ಆಗ್ತಿರ್ಲಿಲ್ರಿ. ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದೆ ರೀ. ಎಷ್ಟ ಎಫರ್ಟ್ ಐತಿ ಎಲ್ಲಾ ಹಚ್ಚಿದೆ ರೀ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನೂ ಅದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲದ್ರೊಳಗೆ.
1: ನಿಮ್ಗೆ ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಾಳ ಅಂದ್ರೆ ಅದನ್ನ ಇನ್ನೂ ನಾವ್ ನೆನೆಸ್ಕೊಳಕ್ ನನಗ ಆಗಲ್ಲ ರೀ, ಅಷ್ಟ ಕಷ್ಟ ಇತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರೆ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕ್ ಬಿಡು, ಹಾಸ್ಟೆಲ್ ಒಳಗ್ ಸೈಕಲ್ ಕೊಡ್ತಾರ, ಏನು ಮಾಡಬಹುದು. ಬಟ್ ಹಾಸ್ಟೆಲ್ ಒಳಗೂ ನಮಗ ಸಪೋರ್ಟ್ ಮಾಡಿದ್ರಿ ಆಗಿನ ಟೈಮ್ ಒಳಗಾದ್ರು.
1: ಏನ್ ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ, ನಮ್ದು 1 ಎಕರೆ ಹೊಲ ಇದ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರ ಅವರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರೆ ಅವ್ರ ಹಿಂಗ ಹಳ್ಳಿ ಒಳಗ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ ಹೋಗ್ತಿದ್ರಿ. ಅಂದ್ರೆ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಡ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರ ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರ ಕಬಡ್ಡಿ ಆಡೋದ್ ಬಿಟ್ರಿ. ಅಲ್ಲಿ ತನಕ ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನ್ ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದು ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ, ಅದೇ ಟೈಮ್ ನನಗೆ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟು ಇತ್ತು ಅವಾಗ ಸೈಕಲ್?
0: ನಾನ್ ಕೊಟ್ ತಗೊಂಡಿದ್ದು 1,10,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡ್ಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ, ನಾನು ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರ್ರಿ.
1: ಬಾಗಲಕೋಟೆ ಎಲ್ಲೇ ಇದ್ರ?
0: ಬಾಗಲಕೋಟೆ ಒಳಗೆ ಇದ್ದೀರಿ. 8th, 9th, 10th ಬಿಜಾಪುರ್ ರೀ.
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್?
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ನನಗೆ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತಿರಿ 2014 ಒಳಗ್ರಿ. ಒಂದ್ ಗೋಲ್ಡ್, 2 ಸಿಲ್ವರ್ ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. Under-16 ಇದ್ದೇರಿ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ನಮಗ್ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ 2 ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ. ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದೋ ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ Under-14, 16, 18 ಸೀನಿಯರ್, ಇಷ್ಟ 4 ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ Under-16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರತ್ತೆ, 10 ಕಿಲೋಮೀಟರ್, 20 ಕಿಲೋಮೀಟರ್ ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ. ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗ 30 ಕಿಲೋಮೀಟರ್ ಬಂದಿದ್ದೀರಿ, 60 ಕಿಲೋಮೀಟರ್ ಬಂದಿರತ್ರಿ. ಆಮೇಲೆ 120 ಕಿಲೋಮೀಟರ್ ಬಂದಿರತ್ರಿ. 3 ಇವೆಂಟ್ಸ್ ರೀ ಕಂಟಿನ್ಯೂಸ್. ಫಸ್ಟ್ ಡೇ 30 ಕಿಲೋಮೀಟರ್, ಸೆಕೆಂಡ್ ಡೇ 60 ಕಿಲೋಮೀಟರ್ ಅಲ್ಲಿ ರಿಲೇ ಇರತ್ರಿ. ಅದರಲ್ಲಿ ನಾವು 30 ಕಿಲೋಮೀಟರ್ ಓಡಿಸೋದು, ಮೆನ್ಸ್ 30 ಕಿಲೋಮೀಟರ್ ಓಡಿಸೋದು. ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 ಕಿಲೋಮೀಟರ್ ಏನಿತ್ತು ಮಾಸ್ಟರ್ ಟ್ರಿ ರೋಡ್ ರೇಸ್ ರೀ. ಅದೇ
1: ಟೈಮಿಂಗ್ ಇರುತ್ತೆ ಅದಕ್ಕೆ?
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
1: ಟ್ರ್ಯಾಕ್
0: ಅಂದ್ರೆ ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 ಲ್ಯಾಪ್ಸ್ ಇದ್ರೆ 20 ಲ್ಯಾಪ್ಸ್ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರು ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗೆ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಅದವ್ರನ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರ ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವವು, ಹೇಗಿತ್ತು ಆ ಅನುಭವ?
0: ನಾನು MTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು MTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ. ಅಲ್ಲಿ ರೋಡ್ ಟ್ರ್ಯಾಕ್ ಎರಡೇ ಮಾಡ್ತಿದ್ವಿ. ಕರ್ನಾಟಕ ಒಳಗಿದ್ದಾಗ ರೋಡ್ ಟ್ರ್ಯಾಕ್ MTB ಎಲ್ಲ ಆಡ್ತಿದ್ವಿ. MTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ, ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸೋದಿರ್ತೈತ್ರಿ.
1: ಅದೇನು MTB ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರು ವ್ಯತ್ಯಾಸ
0: ಇದೆ ಮ್ಯಾಮ್? ಅದು ಸೈಕಲ್ ಮ್ಯಾಮ್, ಅದು ಸಹಿತ MTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದ್ ಹ್ಯಾಂಡಲ್ ಸೀದಾ ಇರತೈತ್ರಿ, ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸ್

0: ಬೇಕ್ರಿ. ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರುತ್ತೆ, ಅದಕ್ಕೂ ಗೇರ್ಸ್ ಇರುತ್ತೆ, ಅದು ಕಾರ್ಬನ್ ಫ್ರೇಮ್ ಇರುತ್ತೆ, ಅದು ಲೈಟ್ ವೇಟ್ ಇರುತ್ತೆ, ಅದೊಂಥರನ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡುಗಳು ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದ್ರಿ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ, ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು, ಅಲ್ಕಾ ಪಡ್ತಾರೆ ಚಂದ್ರಪ್ಪ ಗುರ್ನಿ ಅಂತಿದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗೆ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರ ರೀ, ಅಲ್ಲಿ ನಾವು ಸೈಕಲ್ ತಗೊಂಡ್ ಓಡಿಸಬಹುದ್ರಿ, MTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಇದ್ರಿ ಅಲ್ರಿ ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ MTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ದೀವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸಲಾರ್ದ ರೀ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದರಲ್ಲಿ ನಿಮ್ಗೆ ನೆನಪುಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡಿಸಿದ್ದ ಬಹಳ ನಂದ. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನೂ ಆಮೇಲೆ ಇನ್ನೂ ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನು ಅವ್ರಿಗೂ ಯಾರು ಹೋಗಿಲ್ಲ ರೀ.
1: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
0: ಮೆಡಲ್
1: ಚಾಂಪಿಯನ್ಶಿಪ್ ಆಗಿರ್ಬೇಕಲ್ವಾ ಅದು ಅನುಭವ ಹಂಚಿಕೊಳ್ರಿ ಎಲ್ಲಿ ನಡೆದಿತ್ತು ಅದು ಎಲ್ಲೆಲ್ಲೇ ನಡೆದಿತ್ರಿ
0: ಆಮೇಲೆ ನಂದು 2 kilometer ಇಂಡಿವಿಜುವಲ್ ಪರ್ಸ್ಯೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 seconds ಅಷ್ಟೇ ಗ್ಯಾಪ್ ರೀ, ಅವ್ರು ಫಸ್ಟ್ ನನ್ ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನಾಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್
0: ಕೊರಿಯಾದವ್ರು ಇರ್ತಾರ್ರಿ. ಇವಾಗ ಪ್ರೆಸೆಂಟ್ ಇವಾಗ ಆದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡ್ ಹೋಗ್ತಾರ್ರಿ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ, ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನಿಸ್ತು ನಿಮ್ಗೆ?
0: ಡೆಲ್ಲಿ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರ ಏಷ್ಯಾ ಕಪ್ ಎಲ್ಲಾ ನಡೀತಾವು, ಇಂಟರ್ನ್ಯಾಷನಲ್ಸ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸಿದಾಗ ಮಧ್ಯಾಹ್ನ ಎಲ್ರದು 4:00 ಇಂದ ಟ್ರೈನಿಂಗ್ ಇರ್ತಿತ್ರಿ. ನಾನು 3:00 ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. 3:00 ಗೆ ಟ್ರ್ಯಾಕಿಗೆ ಹೋಗಿ 1 hour ನನ್ನ ರೂಲರ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಹೊಡಿಬೇಕಂತ ಹೇಳಿ ನನ್ ಒಂದ್ ಗಂಟೆ ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ ಫೋರ್ 0:00 ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು, ಅದು ಇಂಟರ್ನ್ಯಾಷನಲ್ ಒಂದ್ ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ. ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರುತ್ತೆ, ಬಟ್ ವೀಲ್ಸ್ ಬೇರೆ ಹಾಕ್ತಾರೆ. ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರುತ್ತೆ, ಬಟ್ ನಮ್ ಸೈಕಲ್ ಚೇಂಜ್ ಆಗಲ್ಲ ರೀ. ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಅದ ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ಲೇ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ ಹತ್ರ ಇರತ್ರಿ. ವೀಲ್ಸ್ ಬೇರೆ ಹಾಕ್ತಾರ್ರಿ, ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವನು ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ? ಟೈಮಿಂಗ್ ಅಥವಾ ನೀವೇನಾದ್ರೂ ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್
1: ಏಷ್ಯಾ ಕಪ್ ಅಲ್ಲೆಲ್ಲ
0: ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ, ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರು ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಓ, ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ?
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಟ್ ಅಂತ ಹೇಳಿದ್ನಲ್ರಿ, ಅದು ಗ್ರೂಪ್ ಇವೆಂಟ್ ನಡೆದಿದ್ರಿ. ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು, ಗ್ರೂಪ್ ಇವೆಂಟ್ ನಡಿಬೇಕಾದ್ರೆ ಅದ್ರೊಳಗೆ ನಾವು ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ, ಇವಾಗ 120 kilometer ನಾವು ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ ಫಸ್ಟ್ ರೈಡರ್ ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವು 6 members ಇರ್ತೀವ್ರಿ. ಸೊ ಒಂದ್ ಪ್ರತಿ ಗ್ರೂಪ್ ಇಂದ 6 ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6, ಕರ್ನಾಟಕದಿಂದ 6, ತಮಿಳುನಾಡಿಂದ 6, ಹರಿಯಾಣದಿಂದ 6 ಗ್ರೂಪ್ಸ್ ಇವೆಂಟ್ ಅಲ್ಲಿ 6 ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆಯಿಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ ರೀ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ ನಡೆದಿತ್ತು?
0: ಅದು ಬಹಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಬಹಾಮಾಸ್ ಅಂತ ಒಂದ್ ಕಂಟ್ರಿಯಲ್ಲಿ ನಡೆದಿತ್ರಿ. 60 kilometer ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡಿಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್ ಇಲ್ಲ ಮ್ಯಾಮ್, 16
1: 16.
0: ನನ್ ಇನ್ನೂ ಅದ್ರೂ ನನ್ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ, ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಾಮಾಸ್. ಅಷ್ಟು ಫ್ಲೈಟ್ ಅಲ್ಲಿ 6-8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ನಾನು ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗೆ,
1: ಟ್ರೈನ್ ಅಲ್ಲೇ
0: ಹೋಗಿ ಬಸ್ ಟ್ರೈನ್ ಅಲ್ಲಿ. ಹಾ ರೀ, ಟ್ರೈನ್ ಹತ್ತಿದ್ದು ನ್ಯಾಷನಲ್

0: ಲೆವೆಲ್ ಆಡುವಾಗನ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ, ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ನಮ್ ಅಲ್ಲಿವರೆಗೆ ಹೋಗಿದ್ದು ಅವ್ರು ನನಗೆ ಜಾಸ್ತಿ ಅವರೇ ಖುಷಿ ಪಟ್ಟಿದ್ರು, ನನ್ ಮಗಳು ವಿಮಾನದೊಳಗ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್. ಜರ್ನಿನು ಎಲ್ಲ ಫುಲ್ ಇಂಡಿಯಾ ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ ಆಮೇಲೆ ಅಲ್ಲಿರೋದು ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಫಸ್ಟ್ ಫ್ಲೈಟ್ ಹತ್ತಿದ್ರಿ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ ಬೇರೆ ದೇಶಕ್ಕೆ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲ ಹೊಡೆದ್ ಬಂದ್ಲ ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ, ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇನು ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ ಊರಿಂದ ಜಮಖಂಡಿ 15 ಕಿಲೋಮೀಟರ್ ಅಷ್ಟೇ ರೀ. 2014 ಒಳಗೆ ನಾನು ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು ಒಂದ್ ಗೋಲ್ಡ್ 2 ಸಿಲ್ವರ್ ರೀ. ನನ್ನ ಊರೊಳಗ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರಿ. ಫುಲ್ ಇಡೀ ಊರನೆ ನಮ್ದು ನಮ್ ರೋಡಿಗೆನ ಇವೆಂಟ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 ಕಿಲೋಮೀಟರ್ ಇವೆಂಟ್ಸ್ ಇತ್ರಿ. ಫುಲ್ ಫಸ್ಟ್ ಕಿಲೋಮೀಟರ್ ಹಿಡಿದು ಎಂಡ್ ವರೆಗೂ ನಮ್ಮ ಮೂರ್ ಜನ ನಿಂತಿದ್ರಿ.
1: ಮೇಘ
0: ಹೊಡಿ ಹೊಡಿ ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡೇ ನಾನು ಫಸ್ಟ್ ಮಾಡೀನಿ ಅನ್ನೋ ಫೀಲ್ ಇನ್ನೂವರೆಗೂ ಆಯ್ತು.
1: ನಮ್ಮೂರು ಹುಡುಗಿ,
0: ನಮ್ಮೂರ್ ಹುಡುಗಿ. ಆಮೇಲೆ ನಾನು ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
1: ಚೇರ್
0: ರೀ. ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
1: ಬಹಳ ಒಂಥರ ಕ್ಷಣ.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ನ ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ಕೆ ಊರಿಗೆ ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ.
1: ಸಭೆ ಸಮಾರಂಭ
0: ಸನ್ಮಾನ ಮಾಡಿದ್ರಿ, ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದ್ರಿ ಅದೆಲ್ಲ ರೀ.
1: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
0: 2017 ಒಳಗೇನೆ ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗಿದ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ರೀ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
0: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದ್ ಮ್ಯಾಮ್, ನನ್ ಮಗಳು 3.5 ವರ್ಷ ರೀ. ನನಗೆ ಇನ್ನೋದ್ರು ಸೈಕ್ಲಿಂಗ್ ಸಾಕನ್ಸಿಲ್ಲ ರೀ, ನಾನು ಇನ್ನೋದ್ರನ್ನು ಮಾಡಂತೀನಿ. ನನ್ನ ಹಸ್ಬೆಂಡು ಅಷ್ಟೇ ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನು ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನಿ ರೀ, ಅಂದ್ರೂ ಅದೊಂಥರ ಈಗ
1: ಸೆಳೆತ
0: ರೀ. ಹಾ ರೀ, ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಟ್ಕೊಂಡ್ ಬಿಟ್ಟಾರತ್ತೆ ಆಗ್ಬಿಟ್ಟಿದ್ರೆ ರೀ, ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ. ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸು ಇಲ್ಲ ರೀ.
1: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪು ಉಳಿಯುವಂತದ್ದು ಯಾವುದು?
0: ನಾನು ಇಲ್ಲಿವರೆಗೇನು 6 ಇಂಟರ್ನ್ಯಾಷನಲ್ಸ್ ಆಡಿದೀನಿ ರೀ. ಆಮೇಲೆ ನೆನಪು ಉಳಿಯೋದಂದ್ರ ನಾನು ಜೂನಿಯರ್ ಇದ್ದಾಗ ಬಾಮಾಸ್ ಹೋಗಿರೋದು, ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು, ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗೆ ಹೋಗಿರೋದ್ರಿ. ಇನ್ನುವರೆಗೂ ಹುಡುಗಿಯರೊಳಗೆ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದು ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
1: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಆ ಪ್ರಶಸ್ತಿ?
0: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೆ ರೀ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗೆ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
1: ಕ್ರೀಡಾ ಪ್ರತಿಭೆಗೆ
0: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗದು ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗೆ ನೋಡ್ತಿದ್ದೀರಿ, ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ಅವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ್ ಮನೆಗೆ ಹೋದಾಗ ಅವ್ರ ಮನೆ ಒಳಗೆ ಅವಾರ್ಡ್ ನೋಡಿದ್ದೀರಿ ನನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರೆ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ ಇವಾಗ ಅಷ್ಟು ನಾನು ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳು ಇದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರು ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವಿನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವು ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ. ನಾನು ಅವ್ರನ್ನ ಕೆನಕಿ ಕೇಳ್ತಿದ್ದೀರಿ, ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನನ್ ಡೆಲ್ಲಿಗೆ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು, ಒಂದ್ ಇಬ್ರು ಮೂರ್ ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲೇ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕು.
1: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ,
0: ಅಷ್ಟ ಇದೇ ಐತ್ರಿ, ಅದ್ರ ಫುಲ್ ಅಟ್ರಾಕ್ಟಿವ್ ಆಗತ್ರಿ ಅದನ್ನ ನೋಡಿದ ತಕ್ಷಣ. ರೀ ತಗೊಳ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರುತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರುತ್ತರಿ
1: ಹಾರಿ.
0: ಹಂಗಾಗಿ ನಾನ್ ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
1: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
0: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗನ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗೆ ಇವಾಗ ಗಂಡ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಕೆಲಸ ಮಾಡಕ್ ಹೊಂಟಾರಿ, ಹೆಣ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಮದುವೆ ಮಾಡ್ಕೊಡ್ತಾರ, ಅವ್ರ ಮದುವೆ ಮಾಡ್ಕೊಂಡ್ ಮನೆ ಹೋಗ್ತಾರಿ. ಎದ್ರ ಸಲುವಾಗಿ ಅಂದ್ರ ಅವ್ರ ಮನೆಯೊಳಗೆ ಅವ್ರು ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅದ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದ್ ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸೀತೀರ ಅಂತ ಹೇಳಿ ಹಿಂಗ್ ಹೇಳಲ್ಲರಿ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗೆ ಇದ್ದವರು ಯಾರೇ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರಿ ಅವ್ರಿಗೆ ಹೆಲ್ಪ್ ಮಾಡಿದ್ರ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. MB ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನು ಎಷ್ಟೋ ವರ್ಷ ನಮ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ. ಅದರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದೆ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತ್ ಸ್ಫೂರ್ತಿ ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
1: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ನಮ್ಮ ಕರ್ನಾಟಕ.
0: ನನಗ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡಾತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ, ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವು ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರ, ಒಲಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀತಿತ್ರಿ, ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟ ಸಪೋರ್ಟ್ ಐತ್ರಿ, ಒಂದ್ ಮೆಡಲ್ ಮಾಡಿದ್ರ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ ದವ್ರು ಕೊಡ್ತಾರ್ರಿ. ಅವ್ರ ಎಷ್ಟ್ ಮೆಡಲ್ ಮಾಡ್ತಾರ ಅಷ್ಟು ಮೆಡಲ್ಕ್ ರೀ. ಬಟ್ ನಮ್ಮ ಸ್ಟೇಟ್ ಒಳಗ ಒಂದ್ ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ. ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೆ ಕೊಡಂತಾರ್ರಿ, ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನೆ ಕೊಡಂತಾರ್ರಿ. ನಮಗೂ ಈಗ ಸದಾ ಇಷ್ಟ ನಮ್ದು ಖರ್ಚು ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಆಯ್ತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದನೇ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆಗೆ ದುಬಾರಿ ಅಂತ ಹೇಳ್ಬೋದು, ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು, ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀವಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದರೆ ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಆಲಿಸಿ ಮಧುರ ಗಾನ, ಕನ್ನಡ ಚಿತ್ರಗೀತೆಗಳ ವಿಶೇಷ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳೇ, ಮಧುರತೆ ಎಂಬುದೇ ಹಾಗೆ ಎಲ್ಲರನ್ನ ಎಲ್ಲವನ್ನ ನಮ್ಮೆಡೆಗೆ ಸೆಳೆಯುತ್ತದೆ. ಮಧುರ ಮಾತು, ಮಧುರ ನೋಟ, ಮಾಧುರ್ಯ ತುಂಬಿದ ಮನಸ್ಸು, ಎಲ್ಲವೂ ಆಕರ್ಷಣೀಯ. ಇನ್ನು ಮಧುರವಾದ ಗೀತೆಗಳಂತೂ ನಮ್ಮ ಮನಸ್ಸನ್ನು ಸೆಳೆದು ಆವರಿಸುತ್ತೆ. ಹಾಗಿದ್ರೆ ಇಂದಿನ ಮಧುರ ಗಾನದಲ್ಲಿ ಮಧುರವಾದ ಸುಮಧುರವಾದಂಥ ಗೀತೆಗಳನ್ನ ಕೇಳುವಂಥ ಸಮಯ, ಬನ್ನಿ ಕೇಳೋಣ. ಪ್ರಾರಂಭದಲ್ಲಿ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ, ಜಿ ಉದಯಶಂಕರ್ ಅವರ ಸಾಹಿತ್ಯದ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಒಂದು ಸೊಗಸಾದ ಗೀತೆಯ ನಂತರ ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೃದಯ ಹಾಡಿತು ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

ಕೇಳಿದರೆ ಹೃದಯ ಹಾಡಿತು ಚಿತ್ರದ ಒಂದು ಹೃದಯ ತುಂಬಿದ ಗೀತೆಯನ್ನು ಕೇಳಿಸಿಕೊಂಡ್ರಿ. ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಮತ್ಸರ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಸಂಗೀತ ರಾಜಾ.

ಮತ್ಸರ ಚಿತ್ರದ ಒಂದು ಮಧುರವಾದಂಥ ಗೀತೆ. ನಂತರ ಮಧುರಗಾನದಲ್ಲಿ ಇನ್ನು ಮುಂದೆ ಕೇಳಿ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇರುವ ಚೆ ಉದಯಶಂಕರ್ ಅವರ ಸಾಹಿತ್ಯದ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆ.

ಅದೇ ರಾಗ ಅದೇ ಹಾಡು ಚಿತ್ರದ ಒಂದು ಅಪರೂಪದ ಗೀತೆಯ ನಂತರ ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಲತಾ ಹಂಸಲೇಖ.

ಅವನೇ ನನ್ನ ಗಂಡ ಚಿತ್ರದ ಒಂದು ಅಪರೂಪದ ಗೀತೆಯ ನಂತರ ಮಧುರ ಗಾನದಲ್ಲಿ ಕೊನೆಯದಾಗಿ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗಜಪತಿ ಗರ್ವಭಂಗ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ.

ಇದಾಗಿತ್ತು ಇಂದಿನ ಮಧುರ ಗಾನ. ಮಧುರ ಗಾನದ ಎಲ್ಲ ಮಧುರ ಗೀತೆಗಳು ತಮಗೆ ಹಿಡಿಸಿದ್ವು ಅಂತೇಳಿ ಬಯಸ್ತಾ ಇಂದಿನ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಆಕಾಶವಾಣಿ ಹಾಸನ FM ಸಮಯ 10:30 ನಿಮಿಷವಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾಚಲ್ ಕಾರ್ಯಕ್ರಮ ಬಿತ್ತರವಾಗಲಿದೆ.